ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.

ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು, ಕೃಷಿ ಅಧಿಕಾರಿ ಕೃಷಿ ಇಲಾಖೆ ಬೂದಿಕೋಟೆ. ಬಂದಿದಾರಲ್ಲ ಒಳ್ಳೆ ಒಳ್ಳೆ ರೈತರು ಬಂದಿದ್ದಾರೆ. ನಮ್ಮ ರೇಡಿಯೋ ಅವರು ಬಂದಿರೋದ್ರಿಂದ ನಮ್ಗೆ ಒಳ್ಳೆ ಒಂದು ಸಂತೋಷದ ವಿಷಯ. ಯಾಕಂದ್ರೆ ನಾವು ಎಷ್ಟೇ ಬುಕ್ ಅಲ್ಲಿ ಓದ್ಬೋದು, ಏನ್ ಮಾಡ್ಬೋದು, ಬಟ್ ಅವ್ರು ರಿಯಲ್ ಸೈಂಟಿಸ್ಟ್. ಅವ್ರು ಹೊಲದಲ್ಲಿ ಕೆಲಸ ಮಾಡಿ, ತೋಟದಲ್ಲಿ ಕೆಲಸ ಮಾಡಿ, ಅವ್ರಿಗೆ ಏನು ಕಷ್ಟ ಅನುಭವ ಏನಿದೆ, ಯಾವ್ದನ್ನ ಬಳಸ್ಬೇಕು ಯಾವ್ದನ್ನ ಬಳಸ್ಬಾರ್ದು ಅಂತೇಳಿ ನನಗೆ ಇನ್ನು 10 ವರ್ಷ ಆದ್ರೂ ಎಕ್ಸ್ಪೀರಿಯನ್ಸ್ ಬರಲ್ಲ. ಅದು ಅವ್ರ ತಗೊಂಡಿದ್ದಾರೆ. ಹಾಗಾಗಿ ಅವ್ರು ನಿಮ್ಮ ಹತ್ರ ಇರ್ತಕ್ಕಂಥದ್ದು ಎಲ್ಲ ನಮ್ಮ ಎಲ್ಲರ ಒಂದು ಸಂತೋಷ ಅಂತ ನಾನು ಭಾವಿಸ್ತಾ. ನಾವು ಮೇನ್ ಕೃಷಿ ಇಲಾಖೆಯಿಂದ ಇವತ್ತು ಏನಪ್ಪ ಬಂದಿರೋದು ಅಂತಂದ್ರೆ, ಯಥೇಚ್ಛವಾಗಿ ನಾವು ಇವಾಗ ಕೆಮಿಕಲ್ಸ್ ಬಳಸ್ತಾ ಇದ್ದೀವಿ. ರೆಡ್ಡಿ ಅವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ. ಅವ್ರು ಅದ್ರಲ್ಲೂ ಮುಳುಗಿ ಎದ್ದು ಬಿಟ್ಟು ಇವಾಗ ಆಚೆ ಬಂದಿದ್ದಾರೆ ಅವ್ರು. ಆಯ್ತಾ, ನೀವು ಎಲ್ಲರೂ ಏನ್ ಮಾಡಿದ್ರು, ಇನ್ನು ಮುಳುಗ್ತಾ ಇದೀವಿ, ಆಚೆ ಹೋಗ್ಬೋದು ಅನ್ನೋದು ಗೊತ್ತಿಲ್ಲ. ಆಯ್ತಾ, ಕೆಮಿಕಲ್ಸ್ ನ ನಾವು ಯಥೇಚ್ಛವಾಗಿ ಬಳಸ್ತಾ ಇದೀವಿ. ಇದು ಕೇಂದ್ರ ಸರ್ಕಾರದ ಗಮನಕ್ಕಿದೆ. ಆಯ್ತಾ, ಹಾಗಾಗಿ ನಮ್ಗೆ ಕೇಂದ್ರ ಸರ್ಕಾರದಿಂದನೇ ಒಂದು ಇದು ಕೊಟ್ಟಿದ್ದಾರೆ ಶೆಡ್ಯೂಲ್. ಕರ್ನಾಟಕದಲ್ಲಿ 31 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ರಾಸಾಯನಿಕ ಇದನ್ನು ಬಳಸಿ ಆರೋಗ್ಯ ಹಾಳು ಮಾಡ್ಕೋತಾ ಇರೋದು, ಮತ್ತೆ ಜನರ ಆರೋಗ್ಯ ಹಾಳು ಮಾಡ್ತಾ ಇರೋದು, ಡಿಸ್ಟಿಕ್ ಅಲ್ಲಿ ಯಾವ್ದಾದ್ರು ಟಾಪ್ ಅಲ್ಲಿ ಇದಾವೆ ಅಂತಂದ್ರೆ, ಈಗ 4 ಜಿಲ್ಲೆ ಕೊಟ್ಟಿದ್ದಾರೆ ಈ ತರ ಟ್ರೈನಿಂಗ್ ಮಾಡಿ ರೈತರಿಗೆ ಅರಿವು ಮೂಡಿಸ್ಬೇಕು ಅಂತೇಳಿ. ಅದರಲ್ಲಿ ಕೋಲಾರ ಜಿಲ್ಲೆ ಕೂಡ ಒಂದು. ಆಯ್ತಾ, ಇನ್ ಲೆಕ್ಕ ಕೇಳಿ ನಾವು ಎಷ್ಟು ಯೂಸ್ ಮಾಡ್ತಾ ಇದೀವಿ ಅಂತೇಳಿ. ಅದು ಏನು ಹೆಂಗೆ ಅಂತ ನಾನು ಹೇಳ್ತೀನಿ. ಅವರು ನಮ್ಮ ರೆಡ್ಡಿಯವರು ಸ್ವಲ್ಪ ಹೇಳಿದ್ದಾರೆ, ನಾನು ಅದಕ್ಕೆ ಹೇಳ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಒಂದು ಅರಿವು ಮೂಡಿಸೋ ಪ್ರೋಗ್ರಾಮ್ ಮಾಡೋದಕ್ಕೆ ನಾವು ಇವತ್ತು ಇಲ್ಲಿ ನಡೆದಿದ್ದೀವಿ. ಎಲ್ಲರೂ ಬಂದಿದ್ರ ತುಂಬಾ ಸಂತೋಷ. ಏನಾಗ್ತಾ ಇದೆ ಅಂತಂದ್ರೆ, ಇವಾಗ ಫಸ್ಟ್ ನೀವೆಲ್ಲ ಮಾಡ್ತಾ ಇದ್ರಿ ಕೃಷಿ ಮಾಡಿರೋದು, ನೀವೆಲ್ಲ ಚೆನ್ನಾಗಿ ನೋಡ್ಬಿಟ್ಟಿದ್ರಿ. ಹೌದಲ್ಲ, ಚಿಕ್ಕವಾಗಿಂದ ಅವಾಗ ಏನ್ ಮಾಡ್ತಾ ಇದ್ರೆ, ಎಲ್ಲ ಸಿಪ್ಪೆ ಗೊಬ್ಬರ ಹಾಕ್ತಾ ಇದ್ರು, ಊಟ ಗೊಬ್ಬರ ಇಲ್ಲ. ಅದಲ್ಲಪ್ಪ ಎಲ್ಲ ಊಟ ಮಾಡ್ತಾ ಇದ್ರು ಚೆನ್ನಾಗಿ, ಇವೆಲ್ಲ ಹಳೆ ಇಂಜಿನ್ಗಳು, ನಿಮ್ಗಿರೋಷ್ಟು ಶಕ್ತಿ ನಮ್ಗಿಲ್ಲ, ನಮ್ಮ ಮಕ್ಕಳಿಗೆ ಇನ್ನೂ ಇರೋದಿಲ್ಲ. ಯಾಕೆ ಅಂದ್ರೆ ನಾವು ತಿಂತಾ ಇರ್ತಕ್ಕಂತ ಆಹಾರ ಅಷ್ಟು ಕಲುಷಿತ ಆಗಿದೆ. ಕಲುಷಿತ ಆಗ್ಬೇಕಂದ್ರೆ ಏನ್ ಕಾರಣ? ನೀರ್ ಕಾರಣ ಅಲ್ಲ, ಭೂಮಿ ಕಾರಣ ಅಲ್ಲ, ನಾವು ಭೂಮಿಗೆ ಆಡ್ಬಾಡ್ತಕ್ಕಂತ ರಾಸಾಯನಿಕಗಳು ಅದಕ್ಕೆ ಪ್ರಮುಖ ಕಾರಣ ಆಗ್ಬಿಟ್ಟಿ. ಆಯ್ತಾ, ಇವಾಗ ಕ್ಯಾನ್ಸರ್ ಅಂತಂದ್ರೆ ನೀವು ಫಸ್ಟ್ ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ರಿ, ಅದು ಗೊತ್ತಿದ್ರು ಕೂಡ ಅದಂಗೆ ಏನೋ ದೊಡ್ಡ ಕಾಯಿಲೆ ಬಂದೈತೆ ಅಂತ ಹೇಳ್ಬಿಟ್ಟು ಹಂಗೆ ಹೊರಟೋಗ್ತೇವೆ, ಗೊತ್ತಾಗ್ತಾನೆ ಇರ್ಲಿಲ್ಲ. ಇವಾಗ ಕ್ಯಾನ್ಸರ್ ಎಷ್ಟು ಬೇಕು, ಪ್ರತಿಯೊಂದು ಊರಲ್ಲೂ ನಿಮ್ಗೆ ಕ್ಯಾನ್ಸರ್ ಪೇಷಂಟ್ ಒಬ್ರು ಇಬ್ಬರಿದ್ದೇ ಇರ್ತಾರೆ. ಅದರಲ್ಲಿ ಯಾಕಾಗ್ತದೆ ಅಂದ್ರೆ, ಈ ಡೈರೆಕ್ಟ್ ಆಗಿ ನಾವು ಜಾಸ್ತಿ ಯಥೇಚ್ಛವಾಗಿ ಕೆಮಿಕಲ್ಸ್ ಉಪಯೋಗಿಸಿ ಆದ್ರಿಂದ ಬರ್ತಕ್ಕಂಥ ಪ್ರಾಡಕ್ಟ್ ನಾವೇನ್ ತಿಂತಾ ಇದೀವಿ, ಆಹಾರ ಪದಾರ್ಥಗಳು, ಅದರಿಂದ ಹೆಚ್ಚು ಕಡಿಮೆ ಆಗಿ ಈ ತರ ಆಗ್ತಾ ಇದೆ. ಹಾಗಾಗಿ ಇವಾಗ ಇನ್ನೊಂದು ಹೇಳ್ಬೇಕಂತಂದ್ರೆ, ನಿಮ್ಗೆ ಈ ರಾಜಸ್ಥಾನ ಮತ್ತೆ ಪಂಜಾಬ್ ಅಲ್ಲಿ ಯಥೇಚ್ಛವಾಗಿ ಬೆಳೀತಾರೆ ಈ ಭತ್ತ ಮತ್ತೆ ಗೋಧಿ ಎಲ್ಲ, ಅದಕ್ಕೂ ಕೂಡ ಕೆಮಿಕಲ್ಸ್ ಜಾಸ್ತಿ ಹಾಕ್ತಾರೆ. ಯಾವಾಗ ಯೂರಿಯಾ ಎಸ್ಪೆಷಲಿ ಯೂರಿಯಾ ಎಲ್ಲ ಜಾಸ್ತಿ ಹಾಕಿ ಹಾಕಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಕ್ಯಾನ್ಸರ್ ಪೇಷಂಟ್ ಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಆಯ್ತಾ, ಅಲ್ಲಿ ಕ್ಯಾನ್ಸರ್ ಟ್ರೈನ್ ಅಂತಾನೆ ಮಾಡಿದ್ದಾರೆ ಪಂಜಾಬ್ ಇಂದ ಡೈಲಿ. ಏನಕ್ಕೆ ಇದು ಬಿಕನೇರ್ಗೆ, ರಾಜಸ್ಥಾನದಲ್ಲಿ ಬಿಕನೇರ್ ಅಂತ ಐತೆ, ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಜಾಸ್ತಿ ಇದಾರೆ. ಅಲ್ಲಿ ಡೈಲಿ ಕೀಮೋಥೆರಪಿಗೆ ಹೋಗ್ಬಿಟ್ಟು ಬರೋದಕ್ಕೆ ಕ್ಯಾನ್ಸರ್ ಟ್ರೈನ್ ಅಂತಾನೆ ಒಂದು ಟ್ರೈನ್ ಗೆ ಹೆಸರಿಟ್ಬಿಟ್ಟವ್ರೆ. ಆ ಟ್ರೈನ್ ವಿಶೇಷ ಏನಪ್ಪ ಅಂದ್ರೆ, ಆ ಟ್ರೈನ್ ಮಾಡಿದ್ರೆ ನೀವು ಯಾರನ್ನ ನೋಡಿದ್ರು, ಯಾರನ್ನ ಕೇಳಿದ್ರು, ಕ್ಯಾನ್ಸರ್ ಪೇಷಂಟ್. ನಾನು ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ, ಕೀಮೋಥೆರಪಿ ತಗೊಂಡ್ರೆ ರೆಡಿ ಥೆರಪಿ ಮಾಡಿಸ್ಕೊಂಬರೋದು, ನಾನು ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಷ್ಟೊಂದು ಅಲ್ಲಿ ಡಿಸೀಸು ಕಾಯಿಲೆ ಜಾಸ್ತಿ ಆಗಿದೆ. ಆ ಕಾಯಿಲೆಗಳು ಆ ಪರಿಸ್ಥಿತಿ ನಮ್ಮ ರೈತರಿಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮದ ಒಂದು ಉದ್ದೇಶ, ಮೇನ್ ಉದ್ದೇಶ. ಇವಾಗ ಇದೇನು ಹೊಸ ಜ್ಞಾನ ಅಲ್ಲ, ಇದನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಅದು ಪೊಲ್ಯೂಷನ್ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಕಡಿಮೆ ಯೂಸ್ ಮಾಡ್ಬೇಕಷ್ಟೇ. ಕಡಿಮೆ ಯೂಸ್ ಮಾಡ್ಬೇಕಂದ್ರೆ ಆಲ್ರೆಡಿ ಇಲ್ಲೊಬ್ಬ ಪರಿಣಿತರು ಇದಾರೆ ಆಲ್ರೆಡಿ ರೈತರು, ಇವ್ರು ಜಾಸ್ತಿ ಯೂಸ್ ಮಾಡಿ ಏನ್ ಪ್ರಾಬ್ಲಮ್ ಆಗಿದೆ ಮತ್ತೆ ಅದನ್ನ ಯಾವ ರೀತಿ ಕಡಿಮೆ ಮಾಡ್ಬೇಕು ಅಂತೇಳಿ ಅವ್ರು ಆಲ್ರೆಡಿ ತಿಳ್ಕೊಂಡು ಅವ್ರು ಈಚೆ ಬಂದಿದ್ದಾರೆ. ಇವಾಗ ಅವರು ರೆಡ್ಡಿ ಅವ್ರು ಏನು ಇವತ್ತು ಮಾಡ್ತಾ ಇಲ್ಲ, ನಾನು ಇಲ್ಲಿ ಕೃಷಿ ಅಧಿಕಾರಿ ಬಂದಾಗಿಂದ ನನಗೆ ಆಮೇಲೆ ಒಂದು 1 ವರ್ಷಕ್ಕೆ 2 ವರ್ಷಕ್ಕೆ ಅವ್ರು ಪರಿಚಯ ಆಗಿದೆ. ಅವಾಗಿಂದ ಅವರು ಟ್ರೈಕೋಡರ್ನ ನಮ್ಮ ಆಫೀಸಲ್ಲಿ ಸುಮಾರು ಜನಕ್ಕೆ ನಾವು ರೈತರಿಗೆ ಕೇಳ್ಕೊತೀವಿ, ತಗೊಂಡೋಗಿ ತಗೊಂಡೋಗಿ ಅಂತೇಳಿ. ಯಾರು ತಗೊಂಡೋಗಲ್ಲ, ಅವರು ಸರ್ ಎಷ್ಟಿದ್ರೆ ಅಷ್ಟು ಕೊಡಿ ನಿಮ್ಗೆ ಟ್ರೈಕೋಡರ್ನ, ನಾನು ತಗೊಂಡೋಗ್ತೀನಿ ಅಂತೇಳಿ ಅವ್ರು ತಗೊಂಡೋಗಿ ಅವ್ರ ಜಮೀನಿಗೆ ಉಪಯೋಗಿಸ್ತಾ ಇದ್ದಾರೆ. ಇದೆಲ್ಲ ನಾವು ಕಲಿಬೇಕು ಬೇರೆಯವ್ರನ್ನ. ಇವಾಗ ಎಲ್ಲ ನಾನೇ ಮಾಡಿ ನಾನೇ ಕಲಿಬೇಕಂತಂದ್ರೆ ಆಗಲ್ಲ. ಪಕ್ಕದವ್ರು ಏನ್ ಮಾಡ್ತಾ ಇದ್ರೆ ನೋಡ್ಬಿಟ್ಟು ಅದ್ರಲ್ಲಿ ಏನ್ ಚೆನ್ನಾಗಿದೆ ನಮ್ಗೆ, ನಮ್ಗೆ ಏನ್ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ನೋಡಿ ಕಲಿಬೇಕು. ಆತರ ಇವಾಗ ಅಂಗಡಿಗೆ ಹೋಗ್ತಾ ಇದ್ರೆ ಎಲ್ಲ ಬೆಳೆ ಮಾಡ್ತಾ ಇದ್ರ, ನಮ್ದು ಮೇನ್ ಪ್ರಾಬ್ಲಮ್ ಏನಾಗ್ತಾ ಇರೋದು ಅಂತಂದ್ರೆ ಬೆಳೆ ಪರಿವರ್ತನೆ ಇಲ್ಲ. ಬೆಳೆ ಪರಿವರ್ತನೆ ಅಂದ್ರೆ ಒಂದ್ ಬೆಳೆ ಆದ್ಮೇಲೆ ಬೇರೆ ಡಿಫ್ರೆಂಟ್ ಬೆಳೆ ಮಾಡ್ಬೇಕು. ಹೌದಾ ಇಲ್ಲ? ನಾವೇನ್ ಮಾಡ್ತಾ ಇದ್ವಿ, ರಾಗಿ ಮತ್ತೆ ತೊಗರಿ ಎಲ್ಲ ಮರ್ತೋಗಿದ್ದೀವಿ ಬಿಡೆ, ಶೇಂಗಾ ಎಲ್ಲ ಬೆಳೆದೆಲ್ಲ ಬಿಟ್ಬಿಟ್ಟಿದೀವಿ. ನಾವು ಬಿಟ್ಟಿದ್ವಿ ಇಲ್ಲ ಕೇಳಿದ್ರೆ ಅಂದಿಗಳು ಸಾರ್ ಇದು ಸಾರ್ ಅದು ಸಾರ್ ಅಂತಾರೆ. ಟೊಮೊಟೋಗೆ ಅಂದಿಗಳು ಬರಲ್ಲ, ನವಿಲಿಗೆ ಬರಲ್ಲ, ಮತ್ತವಿಲ್ಲ ಅದಕ್ಕೆ ಮಾತ್ರ ಅಂದಿಗೆ ಪ್ರಾಬ್ಲಮ್ ಇಲ್ಲ. ನೀವು ಟೊಮೊಟೋನಾರು ಕೋಸ್ಲಾರು ಬಂದ್ಬಿಟ್ಟು ಅಂದ್ರೆ ನವಿಲಿಗೆ ಬಂದು ತಿಂದಾಗ್ತಾವೆ. ಹೌದಿಲ್ಲ? ರಾಗಿನ ಆದ್ರೆ ಅಲ್ಲೊಂದಲ್ಲೊಂದು ತಿನ್ಬಿಟ್ಟು ಏನೋ ಮೇಲ್ಗಡೆ ಕಟ್ ಮಾಡ್ತಾವೆ, ಮತ್ತೆ ಬೇಕಾದ್ರೆ ಚಿಗುರು ಬರ್ತದೆ. ನಿಮ್ ಕೋಸ ನವಿಲಿಗೆ ತಿಂದಾಗ್ರೆ ಬರ್ತದಲ್ಲಪ್ಪ, ಅದಕ್ಕೆ ಮಾತ್ರ ಅಂದಿ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಅಂದಿ ಪ್ರಾಬ್ಲಮ್ ಇರೋದು ಯಾವ್ದಕ್ಕೆ? ರಾಗಿಗೆ, ಶೇಂಗಾಗೆ. ಆಯ್ತು ಇಲ್ಲಿ ಅದಕ್ಕೂ ಪ್ರಾಬ್ಲಮ್ ಐತಿ, ಇದಕ್ಕೂ ಪ್ರಾಬ್ಲಮ್ ಐತೆ.
1: ಬೆಳೆ ಮಾಡಿದ್ರೆ
0: ಶೇಂಗಾ ಶೇಂಗಾಗೆ ಎಷ್ಟಾಗ್ತೀವಿ ನಾವೀಗ ಬಂಡವಾಳ ಕಡಿಮೆ ಇಲ್ಲೇ. ನಾನ್ ಹೇಳ್ತಾ ಇರೋದು ಏನಂದ್ರೆ, ಇವಾಗ ನಾನು ಯಾರ್ಗನ್ನ ಕೇಳಿದ್ರೆ ಅಪ್ಪ ಕಡಲೆಕಾಯಿ ಬೆಳಿ ಯಾವ್ದು, ನಾನು ಕೆಲವು ಬೆಂಡಗನಲ್ಲಿ ಇಲ್ಲಿ ಕದ್ರಿ ಲೇಪಾಕ್ಷಿ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ ತರಿಸಿದ್ದೆ. ಎಷ್ಟು ಒಂದು ಗಿರಿಕ್ ಇನ್ನೂ ಕಾಯಿ ಬಿಡ್ತದೆ
1: ತೊಂದ್ರೆ ಇರೋದು ಬೆಳೀತಾ ಇದೆ ಇವಾಗ. ಅಲ್ಲಿ ಒಂದ್ ನೈಟ್ ಬಂದ ಬಂದ್ರೆ ಸರ್ಕಾರಕ್ಕೆ ನಿದ್ದೆ ಮಾಡಿದ್ರೆ
0: ಇರ್ಲಿ
1: ನಿದ್ದೆ ಮಾಡ್ಕೊಂಡು ಟಮಾಟ ಕಾವಲಿ ಮಾಡ್ತಿವಲ್ಲ ಅದೇ ರೀತಿ
0: ಅಂತ
1: ರೈತರು ನೀರಿನ ಹೋಗ್ರು ಅದು ಮಾಡ್ತಾ ಇದ್ದಾರೆ. ನೀರಿನ ತಗೊಂಡ್ರೆ ಪಾಪ ಇದು ಮಾಡಿ
0: ಅದೇ ಅದೇ ಹೇಳ್ತೀನಿ ನಾನು, ಅದನ್ನ ಹೇಳ್ತೀನಿ. ಇವಾಗ ನೀರು ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಬೆಳೆಯೋದು ಅದು ಸೂಕ್ತ ಅಲ್ಲ. ಇವಾಗ ನಮ್ಮ ರೈತರು ಮನಸ್ಥಿತಿ ಹೆಂಗಿದೆ ಇಲ್ಲಿ, ಆಸೆ ಅನ್ನೋದು ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ಬಿಟ್ಟು ಗೌತಮ ಬುದ್ಧ ಸಾವಿರಾರು ವರ್ಷಗಳ ಹಿಂದೆ ಹೇಳ್ಬಿಟ್ಟು ಹೋಗ್ಬಿಟ್ಟವ್ನ ಜೀವನ ಅರ್ಥ ಕುಡಿದ್ಬಿಟ್ಟು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವ್ನೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಜೀವನ ಆರಾಮಾಗಿರ್ತದೆ. ಬಟ್ ನಾವು ಅರ್ಥ ಮಾಡ್ಕೊಳ್ಳಲ್ಲ, ನಾವು ಇನ್ನೂ ಅವ್ರಿಗಿಂತ ಬುದ್ಧಿವಂತರ ಅಂತೇಳಿ ನಾವು ನೋಡಕ್ ಹೋಗ್ತೀವಿ. ಲಾಸ್ಟ್ ಏನಾಗ್ತದೆ, ಕಾಲು ಜಾರಿ ಬೀಳ್ತೀವಿ, ಸುಮಾರು ದಿನ ಬಿದ್ದಿದೀವಿ. ಆಯ್ತಾ, ಇವಾಗ ನಾನು ಏನು ಹೊರಟಿರೋದು ಏನಪ್ಪ ಅಂತಂದ್ರೆ ಬೆಳೆ ಪರಿವರ್ತನೆ. ಇವಾಗ ನೀನ್ ಟೊಮೆಟೊ ಬೀಳ್ತೀವಿ ಬೆಳೆ, ನಾವೇನ್ ಬೇಡ ಅಂತ ಹೇಳಲ್ಲ, ಕೋಸ್ ಬೀಳ್ತಾ ಇದೆ ಬೆಳೆ. ಅದ್ ಬೆಳೆ ಪರಿವರ್ತನೆ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ನಾವು? ಬೆಳೆ ಪರಿವರ್ತನೆ ಮಾಡಿದ್ರೆ ಟೊಮೆಟೊ ಹಾಕಿದಕ್ಕೆ ನೆಕ್ಸ್ಟ್ ರಾಗಿ ಹಾಕ್ಬೇಕು, ಇಲ್ಲ ನೆಲಗಡಲೆ ಹಾಕ್ಬೇಕು, ಇಲ್ಲ ತೊಗರಿ ಹಾಕ್ಬೇಕು. ನೀನ್ ಟೊಮೆಟೊ ಹಾಕಿದೀನಿ ನಾನು ಕೋಸ್ ಹಾಕ್ತೀನಿ ಅಂತಂದ್ರೆ ಅದ್ ಆಗ್ತಲ್ಲ. ಯಾಕಂದ್ರೆ ಅವೆಲ್ಲ ಆಲ್ಮೋಸ್ಟ್ ತರಕಾರಿ ಬೆಳೆಗಳು, ಒಂದೇ ಜಾತಿ ಒಂದೇ ಕುಟುಂಬಕ್ಕೆ ಸೇರಿದ ಬೆಳೆಗಳಿರ್ತವೆ. ನಾನು ಟೊಮೆಟೊ ಹಾಕ್ಬಿಟ್ಟು ಆಲೂಗಡ್ಡೆ ಹಾಕ್ತೀನಿ ಅಂತಂದ್ರೆ ಆಗಲ್ಲ. ಇವಾಗ ಇದರಲ್ಲಿ ಆದಾಯ ಕಡಿಮೆ ನಾನು ಒಪ್ಕೋತೀನಿ, ಅಂದ್ರೆ ಏನಪ್ಪ ಇದ್ರಲ್ಲಿ ಒಂದು ಗ್ಯಾರಂಟಿ. ಇವಾಗ ಸರ್ಕಾರದವರು ಒಂದು ಕ್ವಿಂಟಲ್ ರಾಗಿಗೆ 5,205 ರೂಪಾಯಿ ಮಾಡಿದ್ರು ಈ ಸೀಸನ್ ಗೆ. ನೆಕ್ಸ್ಟ್ ಆಗ್ತಿರಲ್ಲ ನೀವು ಮಾರ್ಚ್ ಅಲ್ಲಿ ಎಷ್ಟು ಬರ್ತದೆ ನಿಮ್ಗೆ 5,205 ರೂಪಾಯಿ ಬರ್ತದಪ್ಪ ಒಂದ್ ಕ್ವಿಂಟಲ್ ರಾಗಿಗೆ. ಇದರಲ್ಲಿ ಗ್ಯಾರಂಟಿ ಐತೆ, ನೀನ್ 20 ಕ್ವಿಂಟಲ್ ಬೆಳೆದ್ರೆ ಅಷ್ಟು ದುಡ್ಡು ಬಂದೇ ಬರ್ತದೆ ಅಂತೇಳಿ. ನೀವು ಟೊಮೆಟೊ ಹಾಕಿದ್ರೆ ಯಾರನ್ನ ಗ್ಯಾರಂಟಿ ಕೊಡ್ತೀರಾ ನನ್ಗೆ 1,00,000 ರೂಪಾಯಿ ಬಂದೇ ಬರ್ತದೆ, ಇಲ್ಲ 5,00,000 ಬಂದೇ ಬರ್ತದೆ ಅಂತೇಳಿ ಗ್ಯಾರಂಟಿ ಐತಾ? ಇಲ್ಲ. ಅವಾಗ ನಿಮ್ ಲಾಸ್ ನ ನೀವು ಕಡಿಮೆ ಮಾಡ್ಕೊಂಡು ಬಾಡ್ರಿ, ಟೊಮೆಟೊ ಮಾಡ್ರಿ, ನಿಮ್ ಅದೃಷ್ಟ ಚೆಕ್ ಮಾಡ್ತೇವೆ, ನಾವೇನ್ ಬೇಡನಲ್ಲ. ನೆಕ್ಸ್ಟ್ ಆ ಟೊಮೆಟೊ ಹಾಕಿರೋ ಜಮೀನಿಗೆ ನೀವು ರಾಗಿ ಹಾಕಿ, ನೀರು ಇರ್ತವೆ, ನೀರಾವರಿ ಇರ್ತದೆ. ಇವಾಗ ವರ್ಷ 9 ಕಾಲ ಬೆಳೆಯತಕ್ಕಂತ ರಾಗಿಗೆ ಕೂಡ ಬಂದಿದ್ದಾವೆ. ಆಯ್ತಾ, ನೀವು ವರ್ಷ ಪೂರ್ತಿ ಬೆಳಿಬಹುದು, ಬೇಸಿಗೆನಲ್ಲಿ ಬೆಳಿಬಹುದು, ಮುಂಗಾರಲ್ಲಿ ಬೆಳಿಬಹುದು, ಹಿಂಗಾರಲ್ಲಿ ಬೆಳಿಬಹುದು, ಅಂತ ತಿಳಿಗಳು ಕೂಡ ನಮ್ಮ ಹತ್ರ ಇದಾವೆ. ನಾವು ಬೇಕಾದಷ್ಟು ಹೆಲ್ಪ್ ಮಾಡ್ತೀವಿ ರೈತರಿಗೆ ಬೆಳಿ. ಅದಾದ್ಮೇಲೆ ಇನ್ನೊಂದು ಕೋಸ್ ಹಾಕ್ತೀರಾ ಹಾಕಿ, ಇಲ್ಲ ಹೂವು ಹಾಕ್ತೀರಾ ಹಾಕಿ, ಅದಾದ್ಮೇಲೆ ಒಂದು ನೆಲಗಡಲೆ ಹಾಕಿ. ಅವಾಗ ನಿಮ್ ಜಮೀನು ಏನಾಗುತ್ತೆ ಅಂದ್ರೆ ಅದು ಒಳ್ಳೆ ಫಲವತ್ತತೆ ಆಗಿರ್ತದೆ. ಮೇನ್ ಬೆಳೆ ಪರಿವರ್ತನೆ ಮಾಡೋದು ಏನಕ್ಕೆ ಅಂತಂದ್ರೆ, ಇವಾಗ ಟೊಮೆಟೊದಲ್ಲಿ ಇರ್ತಕ್ಕಂತ ರೋಗ ಇರ್ತದಲ್ಲ, ಅದ್ರಲ್ಲಿ ಏನ್ ರೋಗಾಂಶಗಳು ಇರ್ತವೆ, ಅವು ಅದೇ ಬೆಳೆ ನೀವು ಬೆಳೀತಾ ಇದ್ರೆ, ಇವಾಗ ನೋಡಿದ್ರೆ ನೀವು ಟೊಮೆಟೊ ಕೀಳ್ತಾರೆ ಅದೇ ಪೇಪರ್ ಅಲ್ಲಿ ಇನ್ನೊಂದ್ಸರಿ ಉಳ್ತಾರೆ, ಏನಾಗುತ್ತೆ ಆ ರೋಗ ಅಲ್ಲೇ ಇರ್ತದೆ, ಆ ಮಣ್ಣಲ್ಲೇ ಇರ್ತದೆ, ಆ ಎಲೆಗಳಲ್ಲೇ ಇರ್ತದೆ, ಮತ್ತೆ ನೀನ್ ಬೆಳೆ ರೆಡಿ ಆಗೋಷ್ಟೇ ಆ ರೋಗ ಅದಕ್ಕೆ ಅಟ್ಯಾಕ್ ಆಗುತ್ತೆ. ಅದು ಊಟ ಅಲ್ಲಿ ಸಿಗ್ತಾ ಇದೆ, ನೀವು ಕಂಟಿನ್ಯೂಸ್ ಆಗಿ ಬೆಳೆ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಆ ರೋಗಗಳಿಗೆ ಅಲ್ಲಿ ಊಟ ಸಿಗ್ತಾ ಇದೆ. ಅವು ಆರಾಮವಾಗಿ 1-2 ಆಗ್ತದೆ, 2-4 ಆಗ್ತಾ ಇದಾವೆ. ಅದನ್ನ ನಾವು ಕಟ್ ಮಾಡ್ಬೇಕಲ್ಲ, ಕಟ್ ಮಾಡ್ಬೇಕಾನೆ. ಕಟ್ ಮಾಡೋದು ಯಾವಾಗ ಅಂದ್ರೆ ಅದಕ್ಕೆ ಊಟ ಇಲ್ಲದೆ ಇರ್ತಕ್ಕಂತ ಬೆಳೆ ಹಾಕ್ಬೇಕು. ಇವಾಗ ರಾಗಿ ಇದು ಟೊಮೆಟೊಗ್ ಬರ್ತಕ್ಕಂತ ರೋಗಗಳು ರಾಗಿಗೆ ಬರಲ್ಲ. ನೀನ್ ಅವಾಗ ರಾಗಿ ಬೆಳೆ ಎತ್ಕೊಂಡಾಗ ಟೊಮೆಟೊ ಬೆಳೆ ಇದ್ರಲ್ಲಿ ಟೊಮೆಟೊ ಆದ್ಮೇಲೆ ಹಾಕಿದ್ರೆ ಅಲ್ಲಿ ಏನ್ ರೋಗಾಂಶಗಳಿದ್ವು ಅವೆಲ್ಲ ಕ್ಲೀನ್ ಆಗಿ ಸೊತ್ತೋಗ್ತವೆ. ಆಮೇಲೆ ನಿಮ್ದು ಭೂಮಿ ಏನಿದೆ ಅದು ಹೊಸ ಟೊಮೆಟೊ ಬೆಳೆ ಬೆಳೆಯೋದಕ್ಕೆ ಸಿದ್ಧ ಆಗುತ್ತೆ. ಇದು ಬೆಳೆ ಪರಿವರ್ತನೆ. ನಾವ್ ಇವತ್ತು ಹೇಳ್ಬೇಕಂದ್ರೆ 90% ನಾವೇನ್ ಪ್ರಾಬ್ಲಮ್ ಇಲ್ಲಿದೀವಿ ರೆಡ್ಡಿ ಅವರೇ, ಅದಕ್ಕೆಲ್ಲ ಕಾರಣ ಈ ಬೆಳೆ ಪರಿವರ್ತನೆ ಇಲ್ದೇ ಇರೋದೆ ಮೈನ್. ನೀವು ತೊಗರಿ ಬೆಳಿತೀರ ಅಂತೇಳಿ ಎಷ್ಟು ಎಲೆ ಉದುರಿಸುತ್ತದೆ, ಅದ್ರ ಜೊತೆಗೆ ಅದ್ರಲ್ಲಿ ಬೇರುಗಳಲ್ಲಿ ಗಂಟುಗಳು ಇರ್ತವೆ. ಆ ಗಂಟುಗಳು ಏನಪ್ಪಾ ಮಾಡ್ತವೆ ಅಂತಂದ್ರೆ ನಿಮ್ಮ ಇದರಲ್ಲಿ ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂತ ಸಾರಜನಕ ನೈಟ್ರೋಜನ್ ಅನ್ನ ಅವು ಭೂಮಿಗೆ ಹಿಡಿದು ಸೇರಿಸ್ತವೆ ಒಳಗಡೆಗೆ. ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ, ಆಯ್ತಾ, ನಮ್ಗೆ ಅನುಕೂಲ ಆಗ್ತಕ್ಕಂತ ಬ್ಯಾಕ್ಟೀರಿಯಾ ಇರ್ತದೆ. ನೀವು ಗೊಬ್ಬರನೇ ಹಾಕ್ಬೇಕಾಗಿಲ್ಲ ತೊಗರಿಗೆ, ಯೂರಿಯಾ ಗೊಬ್ಬರನೇ ಹಾಕ್ಬೇಕಾಗಿಲ್ಲ, ಯಾಕಂದ್ರೆ ಯೂರಿಯಾ ಗೊಬ್ಬರ ಅವೇ ಪ್ರೊಡ್ಯೂಸ್ ಮಾಡ್ಕೊತಾವೆ. ಅವುಗಳು ಬೇಕಾದಷ್ಟು ಪ್ರೊಡ್ಯೂಸ್ ಮಾಡೋದಲ್ಲದೆ ಭೂಮಿ ಒಳಗಡೆಗೂ ಕೂಡ ಕಳಿಸ್ತವೆ ತೊಗರಿ ನೆಲಗಡಲೆ ಇಂಥ ಬೆಳೆಗಳು. ಆಯ್ತಾ, ಇದೆಲ್ಲ ನಾವು ಏನ್ ಮಾಡ್ತಾ ಇದ್ವಿ ಗೊತ್ತಿಲ್ಲದೇನಿಲ್ಲ, ಎಲ್ಲರಿಗೂ ಗೊತ್ತಿರೋದೆ. ಬಟ್ ಏನ್ ಮಾಡ್ತಾ ಇದ್ವಿ, ದುರಾಸೆಯಿಂದ ಏನಾಗ್ತಾ ಇದೆ, ಬೆಳೆದಿಕ್ಕೆ ಬೆಳೆಯೋದು, ಅದನ್ನೇ ಹಾಕಿದ್ದನ್ನೇ ಹಾಕೋದು. ಏನು ಹಾಕೋವಾಗ ಎಲ್ರಿಗೂ ಇರ್ತದೆ, ಈಕಿತ ಟೊಮೆಟೊ ಹಾಕ್ತೀನಿ ನಾನು 1,00,000 ಬರ್ತದೆ ಸಾಲಗಳೆಲ್ಲ ತೀರೋಗ್ತವೆ ಅಂತೇಳಿ. ಇರ್ಲಿ, ಎಲ್ರು ಚೆನ್ನಾಗಿರ್ಬೇಕು ಅನ್ನೋದು ತಾನೇ ನಮ್ಮ ಉದ್ದೇಶ. ತೀರಿದ್ರೆ ಓಕೆ, ತೀರ್ತಾಯ್ತಾ? ನೋಡ್ತಾ ಇದ್ರಲ್ಲಿ ನೀವು ಸುಮಾರು ಹಾಕಿದ್ರೆ ತೀರ್ತಾಯ್ತೇನಪ್ಪ? ಇಲ್ಲ, ಒಂದ್ಸರಿ 50,00,000 ಬರ್ತದೆ ನಮ್ ರೈತರು ಇದಾಗತ್ತದ ಸರಿ. 50,00,000 ಬಂದಾಗ ಏನೋ ಬಂಗಾರಪೇಟೆಯಲ್ಲಿ ಒಂದ್ ಸೈಟೋ ಇಲ್ಲ ಏನೋ ಒಂದ್ ಹೆಣ್ಮಕ್ಳಿಗೆ ಏನೋ ಒಂದ್ ಒಡವೆ ಮಾಡಿ ಎತ್ತಿಟ್ರೆ ಬುದ್ಧಿವಂತರ ಆಗ್ತೀವಿ, ಅದು ಮಾಡ್ತಾ ಇದೀಯಾ? ಇಲ್ಲ. ಈಗ 50,00,000 ಬಂದೈತೆ, ನೆಕ್ಸ್ಟ್ ಇಯರ್ ಏನ್ ಬರ್ತದೆ? 1 ಕೋಟಿ ಬರ್ತದೆ. 50,00,000 ಇನ್ನ 10,00,000 ಸಾಲ ಮಾಡೋ, ಇನ್ನೊಂದ್ 4 ಎಕರೆ ಲೀಸ್ ತಗೋ, ಇನ್ನೊಂದ್ 2 ಬೋರ್ ಹಾಕೋ, ಇದೇ ಆಗ್ತಾ ಇರೋದು ಇವಾಗ. ಅವ್ರೆ ಇಲ್ಲ, ಯುವಕರು ಎಲ್ಲ ಕೆಲವರು ದೊಡ್ಡವರೆಲ್ಲ ಹಂಗೆ ಮಾಡ್ತಾ ಇರೋದು, ನೆಕ್ಸ್ಟ್ ಬರ್ತದೆ ಬರ್ತದೆ ಅಂತೇಳಿ ಮಾಡ್ತಾ ಇದಾರೆ, ಬಟ್ ಬರ್ತಾ ಇಲ್ಲ. ಆದ್ರೆ ಕೃಷಿ ಆತರ ಅಲ್ಲ, ಇದು ವ್ಯಾಪಾರ ಅಲ್ಲ, ಇದು ನಾವು ಭೂಮಿ ಜೊತೆ ಇರ್ತಕ್ಕಂತ ಸಂಬಂಧ. ಭೂಮಿಗೆ ಒಂದು ಜೀವ ಇದೆ, ಅದಕ್ಕೊಂದು ಪ್ರಾಣ ಇದೆ. ನಾವು ಅದನ್ನ ಪ್ರಾಣನೇ ತೆಗೆದ್ಬಿಟ್ಟು ನಾವು ಬೆಳೆ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಅದಕ್ಕೆ ಏನ್ ಬೇಕೋ ಅದ್ ಸೇರಿಸ್ತಾ ಇರ್ಬೇಕು. ಅದೆಲ್ಲ ಸೇರಿಸೋದು ಯಾವ್ದ್ರ ಮಾತ್ರ ಆರ್ಗ್ಯಾನಿಕ್. ನಾವ್ ಯಾವತ್ತು ಈ ಊಟ ಮಾಡ್ಬೇಕಾದ್ರೆ ಏನ್ ತಿಂತೀವಿ? ಮುದ್ದೆ, ಅನ್ನ, ಸಾಂಬಾರು, ಎಲ್ಲ ಪಲ್ಯ ಇಲ್ಲ ಎಲ್ಲ ತಿಂತೀವಿ. ನಮ್ಮ ರಾಸಾಯನಿಕ ಗೊಬ್ಬರಗಳು ಏನಿದಾವೆ ಅವು ಪಲ್ಯ ತರದ ಅಷ್ಟೇನೆ. ಏನ್ ಅವಾಗ ಅವಾಗ ಸ್ವಲ್ಪ ಹಾಕೋಬೇಕು. ನಾವ್ ಯಾವಾಗ್ಲೂ ತಿನ್ನೋದೇನು? ಮುದ್ದೆ, ಅನ್ನ, ಸಾಂಬಾರು, ಇವು ಜಾಸ್ತಿ ಇರ್ಬೇಕು. ಅವೇನಾದ್ರು ನಾವು ಯೂಸ್ ಮಾಡ್ಬೇಡಿ ಅಂತ ಹೇಳ್ತಾ ಇಲ್ಲ, ಅದನ್ನ ಕಡಿಮೆ ಪ್ರಮಾಣದಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಅವಾಗ ಡೆವಲಪ್ಮೆಂಟ್ ಆಗುತ್ತೆ. ನನ್ನ ಒಂದು ಸ್ವಂತ ಅನುಭವ ಏನಪ್ಪ, ನಾನು ಇವಾಗ ರಾಗಿ ಉಳಿದೀನಿ, ಆಯ್ತಾ, ಸ್ವಲ್ಪ ರಾಗಿ ಉಳಿದೀನಿ. ಅಲ್ಲೊಂದ್ ಸ್ವಲ್ಪ ಎಲ್ಲ ಗಿಲೀಜು ಗಿಡ ಜಾಸ್ತಿ ದಿವಸದಿಂದ ಉಳಿಲಿಲ್ಲ, ಇವಾಗ ಉಳಿದೀನಿ. ಎಲ್ಲ ಎಲೆ ಎಲ್ಲ ಉದುರ್ತಾ ಇತ್ತು, ಎಲ್ಲ ಒಂಥರ ಏನು ಬೆಳೆ ಮಾಡಿಲ್ಲ ಆ ಇದ್ರಲ್ಲಿ ಮಾತ್ರ ಒಂದು ಸ್ವಲ್ಪ ಒಂದು ಗುಂಟೆಯಲ್ಲಿ. ಇನ್ ಪಕ್ಕದಲ್ಲೆಲ್ಲ ಏನೋ ಸ್ವಲ್ಪ ಬೆಳೆ ಮಾಡ್ತಿದ್ವಿ. ಇವಾಗ ಉಳಿದ್ರೆ ರಾಗಿ ಇದ್ರಲ್ಲಿ ಏನು ಗೊಬ್ಬರನೇ ಹಾಕಿಲ್ಲ, ಪುನ ಸಖತ್ತಾಗಿ ಬೆಳೆದೈತೆ. ಈ ಕಡೆ ಡೆವಲಪ್ಮೆಂಟ್ ಇಲ್ಲ. ಅದ್ರ ಅರ್ಥ ಏನು? ತಿಪ್ಪೆ ಗೊಬ್ಬರ ಸೇರಿಸೋದ್ರಿಂದ ಅಲ್ಲೇ ನಮ್ಮ ಕಣ್ಣಲ್ಲಿ ರಿಸಲ್ಟ್ ಆಲ್ರೆಡಿ ನೀವು ನೋಡಿದ್ರ, ನಾನು ನೋಡಿದೀನಿ. ಅದಕ್ಕೆ ನಾವ್ ಹೇಳೋದೇನಪ್ಪ ಅಂತಂದ್ರೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡ್ಬೇಕು. ಬಟ್ ಬರೀ ಆರ್ಗ್ಯಾನಿಕೇ ಮಾಡಕ್ಕಾಗತ್ತಾ? ಆಗಲ್ಲ. ಆಯ್ತಾ, ಇದು ಏನಾಗ್ತಾ ಇದೆ ಅಂದ್ರೆ ಬ್ಯಾಲೆನ್ಸ್ಡ್. ಇವಾಗ ಶ್ರೀಲಂಕಾ ಅವರು ಇದಾರೆ, ಶ್ರೀಲಂಕಾ ಅವರು ಪ್ರೈಮ್ ಮಿನಿಸ್ಟರ್ ಏನ್ ಹೇಳ್ಬಿಟ್ರು ಅಂದ್ರೆ ನಮ್ಗೆ ಕೆಮಿಕಲ್ ಇದೆ, ಅಗ್ರಿಕಲ್ಚರ್ ಬೇಡ, ನಾವ್ ಆರ್ಗ್ಯಾನಿಕಲ್ ಕೆಮಿಕಲ್ ಇಲ್ಲ ಇರಲ್ಲ ಅಂತಂದ್ ಮಾಡ್ಬೇಕು ನೀವು. ಅದೇ ಹೇಳ್ತಾ ಇರೋದು ಇವಾಗ ಅಂಗಡಿಗಳಲ್ಲಿ ನೀವು ಕೆಲವು ಕಡೆ ಮೋಸ ಮಾಡ್ತಾ ಇದಾರೆ. ಅಂಗಡಿಗಳಲ್ಲಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯೂಟ್ಯೂಬ್ಗಳಲ್ಲಿ ಆಗಿರ್ಬೋದು, ಯಾವ್ದನ್ನೂ ಎತ್ಕೊಂಡ್ಬಂದು ಏನು ಅದೆಲ್ಲ ಡೀಟೇಲ್ ಹೇಳ್ತೀನಿ ನಿಮ್ಗೆ. ಇದೆಲ್ಲ ಮಾಡಿ ರೈತರಿಗೆ ಮೋಸ ಆಗ್ತಾ ಇದೆ. ಈ ಶ್ರೀಲಂಕಾ ಅವ್ರದ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅವ್ರೇನ್ ಮಾಡಿದ್ರು, ನಮ್ಗೆ ಇನ್ಮೇಲೆ ಕೆಮಿಕಲ್ಲೇ ಬೇಡ ಅಂತ ಹೇಳ್ಬಿಟ್ಟು ಬೇರೆ ದೇಶಗಳಿಂದ ಆಮದು ಮಾಡ್ಕೊತಾ ಇದ್ರು ಗೊಬ್ಬರಗಳು. ಅಲ್ಲಿ ಪ್ರೊಡ್ಯೂಸ್ ಆಗಲ್ಲ ಯಾವ್ದು ಆ ದೇಶದಲ್ಲಿ. ಸೊ ಬೇರೆ ನಮ್ಮ ದೇಶದಲ್ಲೂ ಕೂಡ ಕೆಲವೊಂದು ಗೊಬ್ಬರಗಳು ನಾವು ಇಲ್ಲಿ ಉತ್ಪಾದನೆ ಮಾಡಲ್ಲ, ಬೇರೆ ದೇಶದಿಂದ ತರ್ಸ್ಕೋಬೇಕು. ಆಯ್ತಾ, ಅವ್ರು ಆತರ ತರ್ಸ್ಕೋತಾ ಇದ್ರು, ಒಂದೇ ನೈಟ್ ಎಲ್ಲ ಸ್ಟಾಪ್ ಮಾಡ್ಬಿಟ್ರು. ನಮ್ಗೆ ಇದ್ರ ಸವಾಸನೆ ಬೇಡ, ನಾವು ಆರ್ಗ್ಯಾನಿಕ್ ಹೋಗ್ತೀವಿ ಅಂತ ಹೇಳಿ. ಸರಿ, ಆರ್ಗ್ಯಾನಿಕ್ ಹೋದ್ರು, ಬರೀ ತಿಪ್ಪೆ ಗೊಬ್ಬರ ಹಾಕ್ಬೇಕಂತ ಹೇಳಿದ್ರೆ ಹಾಕಿದ್ರ ಜನಗಳು ಹಾಕಿಲ್ಲ, ಏನು ಗೊಬ್ಬರ ಇಲ್ಲ. ಸರಿ, ತಿಪ್ಪೆ ಗೊಬ್ಬರನೂ ಇಲ್ಲ, ಅಲ್ಲಿ ಕೆಮಿಕಲ್ ಗೊಬ್ಬರನೂ ಇಲ್ಲ, ಏನ್ ಮಾಡಿದ್ರು? ಬೆಳೆ ಮಾಡೋದ್ರೆಲ್ಲ ಮಾಡಿದ್ರು. ಇವಾಗ ಇಳುವರಿ ಬರ್ಲಿಲ್ಲ. ಒಂದ್ ಸೀಸನ್ ಆಯ್ತು, ಎರಡ್ ಸೀಸನ್ ಆಯ್ತು, ಮೂರ್ ಸೀಸನ್ ಆಯ್ತು, ಇಳುವರಿ ಸರಿಯಾಗಿ ಬರ್ಲಿಲ್ಲ. ಇವಾಗ ನಾವ್ ಆರ್ಗ್ಯಾನಿಕ್ ಮಾಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ತಕ್ಕಂಗೆ ಅದಕ್ಕೆ ತಿಪ್ಪೆ ಗೊಬ್ಬರ ಹಾಕ್ಬೇಕು, ಟ್ರೈಕೋಡರ್ಮಾ ಹಾಕ್ಬೇಕು, ಇನ್ನೊಂದು ಬೆವೇರಿಯ ಬೆಸ್ಸೇನ್ ಹಾಕ್ಬೋದು, ಸೂಡೋಮೋನಸ್, ಇವೆಲ್ಲ ಹಾಕಿದ್ರೆ ಬರ್ತದೆ. ಹಾಕಿದ್ರೆ ಬರಲ್ಲ. ಅವ್ರು ಹಂಗ್ ಮಾಡ್ಬಿಟ್ಟು ಏನ್ ಮಾಡಿದ್ರು? ಕೈ ಸುತ್ತಕೊಂಡು ಲಾಸ್ಟ್ ಗೆ ಅದ್ ತಿನ್ನಕ್ಕೆ ಊಟಕ್ಕೆ ಕಷ್ಟ ಆಗಿ ಜನಗಳೆಲ್ಲ ದಂಗೆ ಹೇಳಕ್ ಸ್ಟಾರ್ಟ್ ಮಾಡುದು. ಅವಾಗ ನಮ್ ದೇಶದಿಂದ ಸುಮಾರು ವಾಟರ್ ಬಾಟ್ಲ್ಗಳು, ಸುಮಾರು ಅಕ್ಕಿ ಮುಟ್ಟೆಗಳು ಎಲ್ಲ ನಾವು ಕಳಿಸ್ಕೊಡ್ವಿ. ಅದೇನೋ ಚಿಕ್ಕ ದೇಶ ಯಾರೋ ನಮ್ಮಂತವ್ರು ಕಂಡ್ಬಿಟ್ಟು ನೋಡಿದ್ರೆ ಅವರು ಉದ್ದಾರ ಹೋಗ್ತಾರೆ. ನಮ್ ದೇಶ ದೊಡ್ಡ ದೇಶ, ಪ್ರಪಂಚದಲ್ಲೇ ಅತಿ ಜಾಸ್ತಿ ಜನ ಇರೋದು ಯಾರೋ ಎಲ್ಲಿ? ನಮ್ ದೇಶದಲ್ಲಿ. ನಾವೇನಾದ್ರು ಆತರ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಆಯ್ತಾ, ಸಾಕಾಗಲ್ಲ. ಎಲ್ಲ ಜನಗಳು ಹುಡುಗಿ ಹುಡುಗಿಲೇ ಸತ್ತೋಗ್ಬಿಡ್ತಾರೆ. ಆತರ ಇದೆ. ಇನ್ನೊಂದು ಏನಂತ ನಮ್ಮ ಹುಡುಗ ಹೇಳ್ತದ ಮಹೇಶ್, ಆರ್ಗ್ಯಾನಿಕ್ ಅಂದ್ರೆ ಕೆಮಿಕಲ್ ಇರಲ್ವಾ ಅಂತೇಳಿ. ಕೆಮಿಕಲ್ ಇರ್ಕೂಡುದು, ಅದನ್ನ ನಾವು ಆರ್ಗ್ಯಾನಿಕ್ ಅಂತ ಕರಿತೀವಿ. ಇವಾಗ ನೀವು ಹುಷಾರಾಗಿರ್ಬೇಕು. ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಇದು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಮೈನ್ ಯೂಟ್ಯೂಬ್ ಅಲ್ಲಿ ಬಂದ್ಬಿಡ್ತದೆ ಯಾವ್ದೋ ಒಂದು ಪ್ರಾಡಕ್ಟ್. ನಾವು ಹೇಳೋದು, ನಾನು ಹೇಳಿದ್ರೆ ನೀವು ನಂಬಲ್ಲ, ರೆಡಿವರ್ ಹೇಳಿದ್ರೆ ನಂಬಲ್ಲ, ಅದೇ ಇದ್ರಲ್ಲಿ ಯಾವ್ದೋ ಒಂದು ಟಿವಿ ನಲ್ಲಿ ನೋಡ್ಬಿಟ್ರೆ ನಂಬಿಡ್ತೀನಿ. ಅದ್ ವೀಕ್ನೆಸ್, ನಿಮ್ದೇ ಅಲ್ಲ, ನಂದು ಅಷ್ಟೇನೆ. ಎಲ್ಲಾರು ಮನುಷ್ಯನ ವೀಕ್ನೆಸ್ ಅದು. ನಾವು ಬೇರೆ ಯಾವ್ದೋ ಒಂದ್ ಇದ್ರಲ್ಲಿ ನೋಡ್ಬಿಟ್ರೆ, ಟಿವಿ ಅಲ್ಲಿ ಆಗಿರ್ಬೋದು, ಮೊಬೈಲ್ ಅಲ್ಲಿ ಆಗಿ, ಅದನ್ನ ನಾವು ಜಾಸ್ತಿ ನಂಬ್ತೀವಿ. ಅದಕ್ಕೋಸ್ಕರನೇ ಜನ ಇದಾರೆ, ಜನಗಳು ನಂಬ್ಸಕ್ಕೆ ಜನ ಇದಾರೆ. ಅವ್ರದ್ದೇನು ದುಡ್ಡು ಮಾಡೋದೇ ಅವ್ರದ್ ಗುರಿ. ಅವ್ರೇನ್ ಮಾಡ್ತಾರೆ, ಚೆನ್ನಾಗಿ ಈ ತರ ಎಲ್ಲ ಮಾಡಿ, ವಿಡಿಯೋಗಳು ಮಾಡಿ, ಬಿಟ್ಟು ಅದ್ ಮಾಡಿ ಇದ್ ಮಾಡಿ ಅಂತೇಳಿ ಹೇಳ್ತಾರ. ನೀವ್ ತರ್ತೀರ, ಅದ್ರಲ್ಲಿ ಆರ್ಗ್ಯಾನಿಕ್ ಇರ್ತದೋ ಇರೋಲ್ಲೋ ಗೊತ್ತಿರಲ್ಲ, ತಂದ್ ಹಾಕ್ತೀರ. ಆಯ್ತಾ, ಮಿಕ್ಸ್ಡ್ ರೆಸ್ಪಾನ್ಸ್, ಒಂದ್ಸರಿ ಈಲ್ಡ್ ಬರ್ಲೋಬಹುದು, ಬರ್ದೇ ಇರ್ಬೋದು. ಅದಕ್ಕೆ ನಮ್ಗೆ ಟೆಸ್ಟೆಡ್ ಇಲ್ಲ ಈ ತರ ನೋಡಿದಾರೆ, ಆಲ್ರೆಡಿ ಎಲ್ಲ ನೋಡಿದ್ದಾರೆ. ಆಯ್ತಾ, ತಿಪ್ಪೆ ಗೊಬ್ಬರದ ಏನ್ ಪರಿಣಾಮ ಏನೈತೆ, ಟ್ರೈಕೋಡರ್ಮನ್ ಯಾವ ರೀತಿ ಒಂದನ್ನ ಎರಡ್ ಮಾಡ್ಬೇಕು, ಸೂಡೋಮೋನಸ್ ಯಾವ ರೀತಿ ಮಾಡ್ಬೇಕು, ಅದ್ ಎಲ್ ಸಿಗುತ್ತೆ, ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ಇವರೆಲ್ಲ ಆಲ್ರೆಡಿ ಅರ್ತಿದ್ದಾರೆ. ಅಂತವ್ರ ಹತ್ರದಿಂದ ನಾವು ಎಕ್ಸ್ಪೀರ್ ಕಣ್ಣಾರ ನೋಡ್ಬೇಕು. ನೀವು ಯೂಟ್ಯೂಬ್ ಅಲ್ಲಿ ಸಾವಿರ ಕೇಳು, ಅದನ್ನ ಇನ್ನೊಂದ್ಸರಿ ನಾವು ಪರೀಕ್ಷೆ ಮಾಡ್ಕೊಂಡು ಕೆಲಸ ಆಗ್ತಾ ಇದೆಯಾ ಇಲ್ಲ ಅಂತೇಳಿ ಪರೀಕ್ಷೆ ಮಾಡುದು. ಅದ್ ಎಂತ ಕಡೆ ಮಾಡ್ತೀರಾ ನಮ್ಮಂತವ್ರು ಕೇಳ್ಬೇಕು, ಇಲ್ಲ ಇವರಂತವ್ರು ಮಾಡಿರೋ ತೋಟದಲ್ಲಿ ನೋಡ್ಬೇಕು. ನೋಡಿ ನಾವು ಅದನ್ನ ಒಂದು ಇದು ಮಾಡ್ಕೊಂಡು ನಮ್ದೇ ನಮ್ಮ ತೋಟಕ್ಕೆ ಏನ್ ಸೂಕ್ತ ಅನ್ನೋದನ್ನ ನಾವು ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ರೈತರಿಗಿಂತ ದೊಡ್ಡ ಸೈಂಟಿಸ್ಟ್ ಯಾರು ಇಲ್ಲ. ಯಾರಾದ್ರೂ ಇದಾರಣ್ಣಪ್ಪ, ನಾವೇನೋ ಇವಾಗ ಸೈಂಟಿಸ್ಟ್ ಯಾವಾಗ ಒಂದ್ಸರಿ ತೋಟಕ್ಕೆ ಹೋಗ್ತಾರೆ, ಯಾವಾಗ ಒಂದ್ಸರಿ ಇದಕ್ಕೆ ಏನ್ ಕಾಯಿಲೆ ಬಂದಿದೆ ಅಂತ ನೋಡ್ತಾರೆ. ನೀವೇನ್ ಬೆಳಿಗ್ಗೆ ಸಾಯಂಕಾಲ ನೋಡ್ತಾನೆ ಇರ್ತೀರ. ಸೊ ಹಾಗಾಗಿ ನಿಮ್ಗಿರುವಷ್ಟು ಅನುಭವ ಬೇರೆಯವ್ರಿಗೆ ಯಾರಿಗೂ ಇರಕ್ಕೆ ಸಾಧ್ಯ ಇಲ್ಲ. ಅದನ್ನ ನೀವು ಏನ್ ಮಾಡ್ಬೇಕು, ನಿಮ್ ತೋಟ ಒಂದ್ ಎಕರೆ ಇದೆಯಾ, ಒಂದ್ ಎಕರೆ ನಮ್ಗೆ ಎಷ್ಟು ತಿಪ್ಪೆ ಗೊಬ್ಬರ ಬೇಕು. ನೆಕ್ಸ್ಟ್ ಇವ್ ಟ್ರೈ ಕೊಡಮ್ಮ, ಇವ್ ರೆಡ್ಡಿ ಅವ್ರು ಹೇಳಿದಾಗ ಇದೇನ್ ಹೊಸದಾಗಿತ್ತಲ್ಲಪ್ಪ, ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ನೀವು ಅದನ್ನ ಟ್ರೈಕೋಡರ್ಮನ್ನ ಒಂದಕ್ಕೆ ಆಡ್ ಮಾಡಿ ಎನ್ಹಾನ್ಸ್ ಮಾಡ್ಕೋತಾರೆ ಆಯ್ತಾ. ಮತ್ತೆ ಸೂಡೋಮೊನಾಸು, ಟಾಸ್ಲಮೈಸಿ, ನೋವೋಸೋಯಿಡ್, ಮತ್ತೆ ವೆವೇರಿಯಾ ಬ್ಯಾಕ್, ಬ್ಯಾಸಿಯನ, ಮೆಟಾರೈಸಿಯಮ್, ಒಟ್ಟಿಸಿಲಿಯಮ್, ಆಯ್ತಾ, ಬ್ಯಾಸಿಲಸ್, ಇಂಥವು ಸುಮಾರು ಇದಾವೆ. ಇವೆಲ್ಲ ಜೈವಿಕ ಇವು ಎಲ್ಲಿ ಸಿಗ್ತಾವ ಅಂದ್ರೆ ನಿಮ್ಗೆ ಕೆವಿಕೆನ್ ಅಲ್ಲಿ ಸಿಗ್ತಾವ. ಚಿಂತಾಮಣಿ ಎಲ್ಲ ಚೆನ್ನಾಗಿ ಸಿಗ್ತಾವ ನೋಡಿ, ನೀವು ಸ್ವಲ್ಪ ಚಿಂತಾಮಣಿ ಹೋಗಿ ಬನ್ನಿ. ಚಿಂತಾಮಣಿ ಕೆವಿಕೆನ್ ಅಲ್ಲಿ ಕೋಲಾರ ಟು ಚಿಂತಾಮಣಿ ರೋಡ್, ಕೋಲಾರ ಟು ಚಿಂತಾಮಣಿ ರೋಡ್ ಕುರುಬುರು ಫಾರ್ಮ್ ಅಂತ ಇದೆ, ಅಲ್ಲೂ ಕೂಡ ಒಳ್ಳೆ ಟೀಮ್ ಇದೆ. ಅಲ್ಲಿ ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿ ಸಿಗುತ್ತೆ. ಅಲ್ಲೊಂದ್ಸರಿ ಹೋಗಿ ಬನ್ನಿ. ಈ ತರ ಎಲ್ಲ ಅವೈಲೇಬಿಲಿಟಿ ಇದೆ. ಇನ್ನೇನು ಎಲ್ಲೂ ಬೇರೆ ಕಡೆ ಉದುರ್ಬೇಕಾಗಿಲ್ಲ, ಎಲ್ಲ ನಮ್ಗೆ ಇದೆ. ನಾವು ಅದಕ್ಕೆ ಇದು ಮಾಡ್ಕೊಂಡು ಬೆಳಿಬೇಕಷ್ಟೇ. ಇವಾಗ ನೀವು ಅಂಗಡಿಗಳು ಹೋದಾಗ ಏನಾಗ್ತಾ ಇದೆ ಅಂತಂದ್ರೆ, ಒಂದಕ್ಕೆ ರೆಡಿ ಅವ್ರು ಹೇಳ್ತಾ ಇದ್ರು ಅವಾಗ್ಲೇ, ಕ್ಯಾಪ್ಸಿಕಮ್ ಹಾಕಿದ್ರೆ ಏನ್ ರೆಡಿ ಅವ್ರು ಹೆಂಗ ಅಂತಂದ್ರೆ ಅವ್ರು ಹೇಳ್ತಾ ಯಾರು ಹೇಳ್ತೀನಿ, ಅದನ್ನ ಹೇಳ್ತೀನಿ ಹೇಳ್ತೀನಿ, ಅದನ್ನ ಹೇಳ್ತೀನಿ ಇವಾಗ. ಹೌದಪ್ಪ, ಅವ್ರು ಮಾಡ್ದಾಗ ನಾನಿದ್ದೀನಿ, ನೀನ್ ನನ್ಗೆ ಹೇಳ್ಬೇಕು ಆಯ್ತಾ. ಇವಾಗ ಅದು ಅದ್ ಹೇಳ್ತೀನಿ, ಲಾಸ್ಟ್ ಅಲ್ಲಿ ಹೇಳ್ತೀನಿ. ನಾನೇನ್ ಹೇಳ್ತೇನೆ, ಅಂಗಡಿಗೆ ಹೋದಾಗ ನಿಮ್ಗೆ ಏನಾಗ್ತಾ ಇದೆ, ಒಂದು ಇದಕ್ಕೆ ಬೇಕಾಗಿರೋ ರೋಗಕ್ಕೆ ಬೇಕಾಗಿರೋ ಔಷಧಿ ಒಂದು ಇರ್ತದೆ, ಇಲ್ಲ ಅಮ್ಮಮ್ಮ ಅಂದ್ರೆ ಎರಡು ಇರ್ತದೆ. ಅದ್ ಬಿಟ್ಟು ಏನಾಗ್ತಾ ಇದೆ, ಮೂರ್ ನಾಲ್ಕು ಕೊಟ್ಟಾಗ್ತಾವ್. ಅದು ಅಂಗಡಿಗಳಲ್ಲಿ ಯಾರು ಇರ್ತಾರೆ, ಅವ್ರ ಯಾರೋ ತಮ್ಮ ಇರ್ತಾನೆ, ಅಣ್ಣ ಇರ್ತಾನೆ, ಅವ್ನ್ ಏನ್ ಓದಿರಲ್ಲ, ಇವ್ನು ಊಟಕ್ಕೆ ಹೋಗಿರ್ತಾನೆ, ಅವ್ನ್ ಬಂದಿದ್ದೇನೋ ಒಂದು ಫೋನಲ್ಲಿ ಕೇಳ್ತಾನೆ, ಏನೋ ಒಂದು ಇದ್ ಕೊಡ್ತಾ ಇರೋದು ಅಷ್ಟೇ.

0: ಇವೆಲ್ಲ ತಿಪ್ಪೆಗೊಬ್ಬರ ಎಲ್ಲ ಹಾಕಿ ಆರ್ಗ್ಯಾನಿಕ್ ಎಲ್ಲ ಹಾಕಿ ಚೆನ್ನಾಗಿ ಬೆಳೆದ ಜಾಸ್ತಿ ಔಷಧಿ ಹೊಡ್ಬಿಟ್ರೆ ಏನಾಗುತ್ತೆ, ಸ್ಕಾರ್ಚಿಂಗ್ ಆಗುದು, ಬರ್ನ್ ಆಗುತ್ತೆ ಗಿಡ, ಗಿಡ ಬರ್ನ್ ಆಗಿ ಏನಾಗುತ್ತೆ ಎಲ್ಲ ಹೋಗ್ಬಿಡುತ್ತೆ. ಮತ್ತೆ ಆ ಕೀಟ ಇರ್ತದಲ್ಲ, ಆ ಕೀಟಕ್ಕೆ ನೀವು ಆ ಜಾಸ್ತಿ ಔಷಧಿ ಹಾಕಿದಾಗ ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಔಷಧಿ ಹಾಕ್ಬೇಕು. ಯಾವ ಪಾಯಿಂಟ್ ಬರ್ತೀವಿ ಅಂತಂದ್ರೆ ನಾವು ಅದಕ್ಕೆ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ ಗಿಡ ಕೆಪಾಸಿಟಿ ಹೊರಟೋಗುತ್ತೆ. ಏನಾದ್ರೂ ಔಷಧಿ ಹೊಡೆದು ತಡ್ಕೋಬೇಕಾದ್ರೆ ಅದು ಆ ಗಿಡ ತಡ್ಕೊಳ್ಳಲ್ಲ, ಅವಾಗ ಏನಾಗುತ್ತೆ ಕ್ರಾಪೇ ಫೇಲ್ ಆಗುದು, ಅವಾಗ ಮತ್ತೆ ಗಲಾಟೆ, ಒಂದ್ಸರಿ ಕುಡಿಲ್ಲ ಒಂದ್ಸರಿ ಕುಡಿಲ್ಲ ಅಂತ. ಇನ್ನೊಂದು ಅವ್ರದ್ದು ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೇಕಾಗಿದ್ದು, ಇವಾಗ ನಾನು ಏನ್ ತಗೊಂಡ್ರು ಬಿಲ್ ತಗೊಳ್ತೀನಿ ಅಂತ. ಕಾರಣ ನೀವು 50-70 ರೂಪಾಯಿ ಕೇಳಿದ್ರೆ ಈಗ 1000 ರೂಪಾಯಿ 1000 ರೂಪಾಯಿ ಕೊಡ್ತೀನಿ ಅಣ್ಣ, ಇದೇ ಮಟ್ಟಕ್ಕೆ ನೀನ್ ಬಿಲ್ ಕೊಡು ಅಂತ ಹೇಳಿ ಆಯ್ತಾ. ಯಾಕೆ ಗೊಬ್ಬರ
1: ಅಷ್ಟೇ ಒಂದೇ ಮುಟ್ಟೆ ಸಾಧು
0: ಕೇಳಿ ರಾಜಕೀಯ ಆಗ್ಬಿಟ್ಟಿದೆ. ಅದು ದೊಡ್ಡ ನಮ್ಮ ದೂರದೃಷ್ಟ ಏನಾಗ್ತದೆ, ಎಲ್ಲಾನು ರಾಜಕೀಯ ಆಯ್ತು, ಇತ್ತು ನೋಡಿದ್ರೆ ರಾಜಕೀಯ, ಇತ್ತು ನೋಡಿದ್ರೆ ರಾಜಕೀಯ. ನಾವು ರೈತರು ರೈತರಾಗೇ ಇರ್ಬೇಕು, ಅವಾಗ ಆರಾಮಾಗಿತ್ತು. ಯಜಮಾನ್ ನಾನೇನ್ ಹೇಳಿದೆ, ವ್ಯಾಪಾರಂ ದ್ರೋಹ ಚಿಂತ ಆಯ್ತಾ. ಅವನೇನು ಅವನಿಗೆ ಪ್ರಾಫಿಟ್ ಬೇಕು, ನೀನಾದ್ರೆ ಒಂದ್ ಮೂಟೆ ನೀವು ಆತ ಕೊಡೋ ಮೊದ್ಲು ನಿಂಗ್ ಕೊಟ್ಬಿಟ್ರೆ ಆತ
1: ನೋಡ್ತಾನೆ.
0: ನೀನು 500 ರೂಪಾಯಿ ವ್ಯಾಪಾರ ಮಾಡ್ಬಿಟ್ಟಿಲ್ಲ, 50,000 ರೂಪಾಯಿ ವ್ಯಾಪಾರ ಕಳ್ಕೊಳ್ಳೋದು ಇಷ್ಟ ಪಡ್ತೀನಿ. ಅದು ಆ ಜಾಗದಲ್ಲಿ ನಾವಿದ್ರು ಅದೇ ಮಾಡ್ತೀವೇನೋ, ರೆಡ್ಡಿ ಅವರಿದ್ರು ಅದೇ ಮಾಡ್ತೀವಿ, ಅದೇ ಮಾಡ್ತೀರ. ಅದಕ್ಕೆ ಸರಿ ಎಲ್ಲ ಮನುಷ್ಯನ್ ಗೊತ್ತಲ್ಲ ಬುದ್ಧಿ ಹೆಂಗೆ ಅಂತ. ಅದಕ್ಕೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಒಂದು ಒಂದು ಕಾನೂನು ಇರ್ತದೆ, ಒಂದು ರೂಲ್ ಇರ್ತದೆ, ನಮ್ಮಂತವ್ರು ನೇಮಕ ಮಾಡಿರ್ತದೆ. ನೀವು ಅಟ್ಲೀಸ್ಟ್ ನಮ್ ಗಮನಕ್ಕೆ ತರಬೇಕು. ಸುಮಾರು ಜನ ರೈತರು ಫೋನ್ ಮಾಡ್ತಾರೆ ನಿಮ್ಗೆ, ಸರ್ ಯೂರಿಯಾ ಕೊಡ್ತಾಯಿಲ್ಲ ಸರ್ ಗೋಮ, ಅಲ್ಲಿ ಅಂಗಡಿಯಲ್ಲಿ ಐತೆ ಅಂತ ಹೇಳ್ಬಿಟ್ಟು ಕಾಮಸಮುದ್ರದಿಂದ ಇನ್ನೂ ಜಾಸ್ತಿ ಮಾಡ್ತಾರೆ ಆಯ್ತಾ. ಯೂರಿಯಾ ಕೊಡ್ತಾಯಿಲ್ಲ ಸರ್, ಸರ್ 500 ರೂಪಾಯಿ ಮಾಡ್ತೇವೆ ಸರ್, ಎಲ್ಲ ಬರ್ತಾವೆ ನನ್ಗೆ ಕೇಳಿ ಇದು ಆಯ್ತಾ. ಇವಾಗ ಏನಾಗ್ತಾ ಇದೆ ಅಂದ್ರೆ, ಈ ನಮ್ಗೆ ಯುದ್ಧ ಪರಿಸ್ಥಿತಿ ಇರೋದ್ರಿಂದ ಗೊಬ್ಬರದ ಇದು ಸಪ್ಲೈ ಏನಾಗಿದೆ ಕಡಿಮೆ ಇದೆ, ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಪ್ಲಾಸ್ಟಿಕ್ ಇದು ಮತ್ತೆ ಗೊಬ್ಬರಗಳು ತುಂಬಾ ಕಡಿಮೆ. ಇವು ಡ್ರಿಪ್ಗಳಪ್ಪ, ಡ್ರಿಪ್ ಫಸ್ಟ್ ಇದ್ದ ಎಷ್ಟಿದೆ ರೇಟ್, ಯಾರು ತಗೊಂಡ್ರೆ ರೀಸೆಂಟ್ ಆಗಿ ಡ್ರಿಪ್ 5 ರೂಪಾಯಿ 6 ರೂಪಾಯಿ ಲೀಟರ್ ಏನಾಗಿದೆ, 10 ರೂಪಾಯಿ 12 ರೂಪಾಯಿ ಆಗೋಗಿದೆ ಮೀಟರ್ ಆಯ್ತಾ. ಜಾಸ್ತಿ ಆಗೋಗಿದೆ ಯಾಕೆಂದ್ರೆ ಯುದ್ಧ ಇರೋದ್ರಿಂದ. ಆ ಗೊಬ್ಬರ ಕೂಡ ಆತರ ಆಗಿದೆ. ಓಕೆ, ಅವ್ರಿಗೆ ಅಂಗಡಿವರೆಗೆ ಕೊಡೋ ಏನ್ ಮಾಡ್ತಾ ಇದ್ರು ಅಂದ್ರೆ, ಗೌರ್ಮೆಂಟ್ ಕಂಪ್ನಿಗಳೆಲ್ಲ, ಇವಾಗ ಇಫ್ಕೋ ಆಗಿರ್ಬೋದು, ಕ್ರಿಪ್ಕೋ ಆಗಿರ್ಬೋದು, ಇವೆಲ್ಲ ಗೌರ್ಮೆಂಟ್ ಕಂಪ್ನಿಗಳೇ. ಅವರೇ ಏನ್ ಮಾಡ್ತಾ ಇದಾರೆ, ಲಿಂಕ್ ಮಾಡ್ಕೊಡ್ತಾ ಇದ್ದಾರೆ. ನೀನ್ ಒಂದ್ ಟನ್ ಯೂರಿಯಾ ತಗೊಂಡ್ರೆ 1 ಟನ್ ಕಾಂಪ್ಲೆಕ್ಸ್ ತಗೋ ಅಂತ ಕೊಡ್ತಾ ಇದಾರೆ. ಸರಿ, ಕೊಟ್ಕೊಳ್ಳಿ, ತಗೊಳ್ಳಿ, ಅವ್ರ ಹತ್ರ ದುಡ್ಡಿದೇನೆ. ಬಟ್ ನಾನ್ ಹೇಳ್ತಾ ಇದ್ದೀನಿ ನೋಡಿ, ಇವತ್ತು ಎಲ್ಲಿ ರೂಲ್ ಇಲ್ಲ, ರೈತರು ಒಂದ್ ತಗೊಂಡ್ರೆ ಇನ್ನೊಂದ್ ತಗೊಂಡ್ ಹೋಗ್ಬೇಕು ಅಂತ ಹೇಳಿ. ನೀವು ಯೂರಿಯಾ ತಗೊಂಡ್ರೆ ಇನ್ನೊಂದ್ ತಗೊಂಡ್ ಹೋಗ್ಬೇಕು, ಅದು ಎಲ್ಲಿ ರೂಲ್ ಇಲ್ಲ, ಅದು ರೂಲ್ ಇಲ್ಲ. ಏನಪ್ಪ, ನಿನ್ಗೆ ಇಷ್ಟ ಇದ್ರೆ ತಗೊಂಡ್ ಹೋಗು. ಯಾಕೆ ಇವಾಗ ನಾನ್ ಕೇಳಿದ್ರು ನೀವು ತಗೊಳ್ಳಿ ಅಂತ ಹೇಳ್ತೀನಿ ಅಂತಂದ್ರೆ, ಇವಾಗ ಯೂರಿಯಾ ನಾನು ಹೇಳಿದ ಅವಾಗ ಕ್ಯಾನ್ಸರ್ ಟ್ರೈನ್, ನಮ್ ಕರ್ನಾಟಕದಲ್ಲೂ ಕೂಡ ಕೊಪ್ಪಳ ಜಿಲ್ಲೆನಲ್ಲಿ ಯೂರಿಯಾ ಜಾಸ್ತಿ ಯೂಸ್ ಮಾಡ್ತಾರೆ, ಅಲ್ಲೂ ಕೂಡ ಕ್ಯಾನ್ಸರ್ ಕೇಸ್ ಜಾಸ್ತಿ ಆಗ್ತಾ ಇದೆ. ಎತ್ಕೊಳ್ಳೋ ಮೂಟಗಳು ಮೂಟಗಳು ಹಾಕೋದು, ಅದರಿಂದ ಏನಾಗ್ತದೆ, ನಾವು ಗೊಬ್ಬರ ಹಾಕ್ದಾಗ ನಿಮ್ಗೆ ನೀವೆಲ್ಲ ನೋಡಿರ್ತೀರ, ಅದರಲ್ಲಿ ಸಿಕ್ಕದ 10% ಅಂದ್ರೆ ವೇಸ್ಟ್ ಆಗೋದು
2: 90%.
0: ನೀವು ಆ ಗೊಬ್ಬರ ಹಾಕಿದ ದಿವಸ ಜೋರಾಗಿ ಮಳೆ ಬಂದ್ರೆ ಏನಾಗುತ್ತೆ, ಗೊಬ್ಬರ ಮುಕ್ಕಾಲು ಭಾಗ ಕೊಚ್ಕೊಂಡು ಹೊರಟೋಗ್ತದೆ. ಇನ್ನು ಭೂಮಿಯಲ್ಲಿ ಇರೋದು ಅದರಲ್ಲಿ ಮುಕ್ಕಾಲು ಭಾಗ ಏನಾಗುತ್ತೆ, ಭೂಮಿ ಒಳಗಡೆ ಹೊರಟೋಗುತ್ತೆ. ಅದೆಲ್ಲ ಬೇರುಗಳಿಗಿಂತ ಕೆಳಗಡೆ ಹೊರಟೋದ್ರೆ ಬೇರುಗಳು ತಗೊಳ್ಳಲ್ಲ. ನಾವು ಹಾಕಿದ್ ನೋಡಿ, ಎಲ್ಲ ಅಗ್ರಿಕಲ್ಚರ್ ಅಲ್ಲಿ ಯಾವ ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ನೀವು ಹಾಕಿದ ಗೊಬ್ಬರ ಆ ಬೇರ್ ಸುತ್ತಲೇ ಇರೋದು, ನೀವು ಅಷ್ಟೇ ನೀರು ಕೊಡಬೇಕು ಗೊಬ್ಬರ ಹಾಕಿದ್ರೆ. ಅದಕ್ಕಿಂತ ಜಾಸ್ತಿ ಕೊಟ್ಟಾಗ ಬೇರಿಂದ ಕೆಳಗಡೆ ಹೊರಟೋಗುತ್ತೆ, ಇಲ್ಲ ಗಿಡದಿಂದ ಪಕ್ಕ ಕೊಟ್ಟೋಗುತ್ತೆ, ಅವೆರಡಾದ್ರೂ ವೇಸ್ಟ್. ಒಂದು ಮೂಟೆ ಯೂರಿಯಾ ಹಾಕಿದ್ರೆ ಅದರಲ್ಲಿ ನಿಮ್ಗೆ ಯೂಸ್ ಆಗುವಂತದ್ದು 1-5 KG ಅನ್ಬೋದು ಅಷ್ಟೇ ನಾನು, ಇನ್ನು 40 KG ವೇಸ್ಟ್. ಅದಕ್ಕೆ ಸರ್ಕಾರದವ್ರು ಏನ್ ಮಾಡಿದಾರೆ ಅಂತಂದ್ರೆ, ನಾನು ಯೂರಿಯಾ ಮಾಡಿದ್ದಾರೆ ಆಯ್ತಾ. ಇದು ಒಂದು ಬಾಟ್ಲು ಒಂದು ಮೂಟೆಗೆ ಸಮಾನ ಅಂತ ಇದು ಫಸ್ಟ್ ಬಂದಾಗ ಹೇಳ್ತಾ ಇದ್ರು. ಇವಾಗ ಇದ್ರಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ವರ್ಷನ್ ಮಾಡಿದ್ದಾರೆ ಕೆಲವೊಂದು ಪ್ರೈವೇಟ್ ಕಂಪ್ನಿಗಳವರು, ಜುವಾರಿ ಅವರು ಮತ್ತೆ ಕೋರಮಂಡಲ್ ಅವರು ಮತ್ತೆ ಇವರು ಕೂಡ ಇಪ್ಪು ಅವರು ಕೂಡ ಇದ್ರಲ್ಲಿ ಇನ್ನೂ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರೆ ಇವಾಗ ಆ ಬಾಟ್ಲ್ ತಗೊಂಡು ಹೋದ್ರೆ ನೀವು ಎಫೆಕ್ಟ್ ಇದೆ ಆಯ್ತಾ. ನೀವು ಎಸ್ಪೆಷಲಿ ಜೋಳಕ್ಕೆ ಮತ್ತೆ ಸೀಮೆ ಹೋಗ್ಲಿಗೆ ಅದಕ್ಕೆಲ್ಲ ಹೊಡಿಬಹುದು. ಇದು ಏನಾಗುತ್ತೆ ಅಂತಂದ್ರೆ, ಇದು ಭೂಮಿಗೆ ತಾಕವೇ ಇಲ್ಲ, ನೀವು ಸ್ಪ್ರೇ ಮಾಡ್ಬೇಕು ಇದನ್ನ. ಮತ್ತೆ ಡ್ರಿಪ್ ಅಲ್ಲಿ ಬಿಡೋದಕ್ಕೆ ಇದು ಅಡ್ವೈಸ್ ಬಿಡ್ಬೋದು, ಬಟ್ ಅಡ್ವೈಸ್ ಇಲ್ಲ. ಸ್ಪ್ರೇ ಮಾಡಿದ್ರೆ ಡೈರೆಕ್ಟ್ ಆಗಿ ಎಲೆಗಳ ಮೇಲೆ ಕುತ್ಕೊಳ್ತದಲ್ಲ, ಅದ ಹಂಗೆ ಹೀರ್ಕೊಳ್ತು, ಹೀರ್ಕೊಂಡು ಅದ ಎಫೆಕ್ಟ್ ಚೆನ್ನಾಗಿರ್ತದೆ. ಹಾಗಾಗಿ ವೇಸ್ಟೇಜ್ ತುಂಬಾ ತುಂಬಾ ಕಡಿಮೆ. ಮತ್ತೆ ನೀವು ನೋಡಿ, ಒಂದ್ ಮೂಟೆ ಇಟ್ಕೊಂಡಂಗೆ ಇವಾಗ ನೀವು ಕೈಯಲ್ಲಿ, ಸೊ 10 ಮೂಟೆ ತರಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದೇ ನೀನ್ 10 ಬಾಟ್ಲ್ ತಗೊಳ್ಳೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಸ್ಟೋರೇಜ್ ಎಲ್ಲ ಈಸಿ ಆಯ್ತು ಅನ್ನೋದ್ರಿಂದ

0: ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ ಡಿಎಪಿನ ಡೆವಲಪ್ ಮಾಡಿರೋದು. ನಾವು ರೈತರಿಗೆ ತಗೊಂಡು ಹೋಗಪ್ಪ, ಯೂಸ್ ಮಾಡು, ಅದ್ ಎಫೆಕ್ಟ್ ಏನು ತಿಳ್ಕೊ, ಯಾವ ರೀತಿ ಕೆಲಸ ಮಾಡ್ತೀವಿ ತಿಳ್ಕೊ ಅಂತ ನಾವು ಕೂಡ ರೈತರಿಗೆ ಅಡ್ವೈಸ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಯೂರಿಯಾ ಮೂಟೆ ಸಿಗದೆ ಹೋಗ್ಬಹುದು. ಇದಷ್ಟೇ 250 ರೂಪಾಯಿ ಆಯ್ತಾ, ಮುಂದಿನ ದಿನಗಳಲ್ಲಿ ನಿಮ್ಗೆ ಯೂರಿಯಾ ಸಿಗದೆ ಹೋಗ್ಬಹುದು. ಯಾಕೆ ಸಿಗದೆ ಹೋಗ್ಬಹುದು ಅಂದ್ರೆ, ಇಲ್ಲಿ ನಾವು ಅಗ್ರಿಕಲ್ಚರ್ ಯೂರಿಯಾ ಪ್ರೊಡ್ಯೂಸ್ ಮಾಡ್ತಾ ಇರೋದು ಅಗ್ರಿಕಲ್ಚರ್ ಗೋಸ್ಕರ ನಾವು ಉತ್ಪಾದನೆ ಮಾಡ್ತೀವಿ ಕೃಷಿಗೆ. ಆದ್ರೆ ಇಂಡಸ್ಟ್ರಿಯಲ್ಲಿ ಕೂಡ ಯೂರಿಯಾನ ಅಷ್ಟೇ ಇದ್ರಲ್ಲಿ ಯೂಸ್ ಮಾಡ್ತಾರೆ. ಕೆಲವೊಂದ್ ಕಡೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಹೆಸರಲ್ಲಿ, ರೈತರ ಹೆಸರಲ್ಲಿ ಏನಾಗ್ತಾ ಇದೆ, ಯೂರಿಯಾ ಎಲ್ಲ ಇಂಡಸ್ಟ್ರಿ ಹೊರಟೋಗ್ತಾ ಇದೆ, ಕೈಗಾರಿಕೆಗೆ ಹೊರಟೋಗ್ತಾ ಇದೆ. ಅಲ್ಲಿ ಪೇಂಟಿಂಗ್ ಮಾಡೋದಕ್ಕೆ, ವಾರ್ನಿಶ್ ಮಾಡೋದಕ್ಕೆ ಅದರಲ್ಲೆಲ್ಲ ಯೂರಿಯಾನ ಉಪಯೋಗಿಸ್ತಾರೆ. ಅದು ಇಂಡಸ್ಟ್ರಿಯಲ್ ಗ್ರೇಡ್ ಯೂರಿಯಾ ಅಂತ ಇರ್ತದೆ, ಅದು ಕಾಸ್ಟ್ಲಿ ತುಂಬಾ ರೇಟ್. ಇದಾದ್ರೆ 260 ರೂಪಾಯಿ ಅಲ್ಲ, ಅದಕ್ಕೆ ನೋಡಿದ್ಲೇ ಕೆಲವೊಂದ್ ಕಡೆ ಡೈವರ್ಟ್ ಆಗೋಗ್ತಾ ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ತಪ್ಪಿಸೋದಕ್ಕೆ ಇದನ್ನ ರೆಡಿ ಮಾಡಿದ್ದಾರೆ. ಸರ್ಕಾರದವ್ರು ಏನು ಮಾಡಿದ್ರೆ ಅದಕ್ಕೊಂದು ಅದ್ರ ಹಿಂದ್ಗಡೆ ಒಂದಷ್ಟು ಜನ ತಜ್ಞರದ ಅಭಿಪ್ರಾಯ ಇರ್ತದೆ, ತಿಳ್ಕೊಂಡಿರ್ತಾರೆ, ಮಾಡ್ತಾರೆ. ಅದಕ್ಕೆ ನಾವು ಕೂಡ ಇದನ್ನ ನೀವು ಉಪಯೋಗಿಸಿದ ಇವಾಗಿಂದ ಕಲಿಬೇಕು ಆಯ್ತಾ. ನೀವು ಲಿಂಕ್ ಮಾಡಿದಾಗ ನೀವು ಉಪಯೋಗಿಸ್ಬೇಕು ಅಂತ ಹೇಳಿ, ನಿಮಗೆ ಕ್ಯೂರಿಯಾಸಿಟಿ ಇದ್ರೆ, ಕುತೂಹಲ ಇದೆ, ತಗೊಂಡು ಹೋಗಿ ಉಪಯೋಗಿಸಿ ಅದ್ರ ಎಫೆಕ್ಟ್ ಏನಿದೆ ಅಂತ ತಿಳ್ಕೊಳ್ಳಿ. ಇಲ್ಲ ನಾವು ಬೇಡಪ್ಪ ದುಡ್ಡಿಲ್ಲ ಅಂತಂದ್ರೆ ಅವನು ಫೋರ್ಸ್ ಮಾಡೋಂಗಿಲ್ಲ ಅಂಗಡಿವನು, ಇದು ರೂಲ್ ಆಯ್ತಾ. ಇಲ್ಲ ಕಾಂಪ್ಲೆಕ್ಸ್ 2 ಕೆಜಿ ಕೊಡ್ತಾರೆ, 3 ಕೆಜಿ ಕೊಡ್ತಾರೆ, ಯಾಕಂದ್ರೆ ಅವ್ರು ಲಿಂಕ್ ಮಾಡ್ಬಿಟ್ಟಿದ್ದಾರೆ ಸರ್ಕಾರ ಇದ್ದಾರೆ, ಈ ಕಂಪ್ನಿಗಳವ್ರ ಲಿಂಕ್ ಮಾಡಿರೋದ್ರಿಂದ ಅವ್ರ ಬಾಧೆ. ಇನ್ನೇನಾದ್ರೂ ಇದ್ರ ಜೊತೆಗೆ ಇದನ್ನ ಸ್ವಲ್ಪ ಕಳಿಸ್ಬಿಡೋಣ ಅಂತ ಇದರಿದೆ. ಬಟ್ ನೀವು ತಗೊಳ್ಳೇಬೇಕಂತೇನು ಇದಿಲ್ಲ. ಬರೀ ಯೂರಿಯಾನೇ 500 ರೂಪಾಯಿ ಮಾಡ್ತಾವ್ನ, ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅಂಗಡಿಯವರು ಯೂರಿಯಾ ಮೊಟ್ಟೆ ಪ್ಲಸ್ ಇದು 500 ರೂಪಾಯಿ ತಗೊಂಡಿದ್ರು. ರೈತರು ಏನ್ ಮಾಡ್ತಾರೆ, ನನ್ ಕಂಪ್ಲೇಂಟ್ ಮಾಡಿ ಸರ್ 500 ರೂಪಾಯಿ ಸರ್ ಏನೇನ್ ಕೊಟ್ಲಪ್ಪ ಅಂತ ಸರ್, ಒಂದ್ ಯೂರಿಯಾ ಮೊಟ್ಟೆ ಕೊಟ್ಟು ಒಂದ್ ಬಾಟ್ಲ್ ಸರ್ ಹೋಯ್ತಪ್ಪ ಅಂತ ಹೇಳೋದು ಆಯ್ತಾ. ನೀ ಹೇಳೋದ್ರಲ್ಲಿ ಇರ್ತದೆ ನನಗೆ 500 ರೂಪಾಯಿ ಆ ಟೈಮಲ್ಲಿ ನಾನು ನಿಮ್ ಜೊತೆ ಇದ್ದೀನಿ ಆಯ್ತಾ. ನೀವು ನನಗ್ ಫೋನ್ ಮಾಡ್ಬೇಕು, ಸ್ಟಾಕ್ ಇದೆ ಸರ್ ನೀವು ಕೊಡ್ತಾ ಇಲ್ಲ ಅಂದ್ರೆ ಅದ್ ಯಾಕೆ ಕೊಡಲ್ಲ ನೋಡೋಣ ಆಯ್ತಾ. ಸುಮಾರು ಜನ ರೈತರು ಫೋನ್ ಮಾಡ್ತಾರೆ ನನಗೆ ಆಯ್ತಾ. ಆದ್ರೆ ನಿಮ್ಗೆ ಏನಾದ್ರು ತೊಂದರೆ ಬಂದ್ರೆ ನನಗ್ ಫೋನ್ ಮಾಡಿ ಏನಪ್ಪಾ ಅಂದ್ರೆ, ನನ್ನ ನಂಬರ್ ಇಟ್ಟ ನಾರಾಯಣಪ್ಪನ ಹತ್ರ ಇದೆ ನನ್ನ ನಂಬರ್, ನೀನ್ ತಗೊಂಡು ಯಾವಾಗನು ಫೋನ್ ಮಾಡು, ನಾನ್ ನಿನ್ ಜೊತೆ ಇರ್ತೀನಿ. ನೀನ್ ಬಂಗಾರಪೇಟೆಯಲ್ಲಿ ಎಲ್ಲನೂ ಕೇಳೋ,
1: ಅಲ್ಲಿ ಸ್ಟಾಕ್ ಇದ್ರೆ ಫೋನ್ ಮಾಡು ಸರ್, 500 ರೂಪಾಯಿ ಇದ್ರೆ.
0: ಇವಾಗ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಪ್ರಾಬ್ಲಮ್ ಏನಕ್ಕೆ ಆಗ್ತಾ ಇದೆ, ಫಸ್ಟ್ ಬೆಳೆ ಇದಿಲ್ಲ ಆಯ್ತಾ. ಇನ್ನೊಂದೇನಾಗ್ತಾ ಇದೆ, ಶಿಫಾರಸು ಮಾಡಿದಕ್ಕಿಂತ ನಾವು ಹೆಚ್ಚಿಗೆ ಹೊಡಿತಾ ಇದ್ವಿ. ಇವಾಗ 2 ML ಹಾಕಿದ್ರೆ ನಾವೇನ್ ಮಾಡ್ತೀವಿ,
2: 4 ML
0: ಒಂದೇ ಸರಿ ವಾಶ್ ಔಟ್ ಆಗ್ಬೇಕಂತೇಳಿ. ಅದೇನಾಗುತ್ತೆ ಅಂದ್ರೆ, ಬರ್ತಾ ಬರ್ತಾ ನೀವು ಆತರ ಉಪಯೋಗಿಸಿ ಉಪಯೋಗಿಸಿ ಯಾವ್ದೋ ಒಂದು ಕೀಟ ಇದೆ ಅಂತೇಳಿ, ಅದ್ರ ಮೇಲೆ ಆತರ ಕೆಮಿಕಲ್ ಜಾಸ್ತಿ ಹಾಕಿ ಹಾಕಿ ಅದಕ್ಕೆ ರೋಗ ನಿರೋಧಕ ಶಕ್ತಿ ಬಂದ್ಬಿಡ್ತದೆ. ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಎಣ್ಣೆ ಹೊಡಿತಾ ಇರ್ತಾರೆ ಯಾರಾದ್ರು ಒಬ್ರು, ಫಸ್ಟ್ ಒಂದ್ ಕ್ವಾರ್ಟರ್ ಹೊಡಿತಾ ಇರ್ತಾರೆ, ಎಷ್ಟು ದಿವಸ ಹೊಡಿತಾನ ಒಂದ್ ಕ್ವಾರ್ಟರ್? ಇದಕ್ಕೂ ಹಂಗೆ ಕೀಟಗಳಿಗೆ ನೀವು 2 ML ಹಾಕೊಂಡು ಹೊಡಿತಾ ಇದ್ರೆ, ನೀವು 4 ML 5 ML ತೋರಿಸ್ಬಿಟ್ಟಿದ್ರು ರುಚಿ, ನೆಕ್ಸ್ಟ್ ಅದ್ ಸಾಯ್ಬೇಕಂದ್ರೆ 6 ML ಹಾಕ್ಬೇಕು. 6 ML ಹಾಕ್ದಾಗ ಅದ್ ಸಾಯ್ತದ ಒಕ್ಕಣ. ಅದ್ರ ಜೊತೆಗೆ ಕೆಮಿಕಲ್ ಅಷ್ಟೇ ಸ್ಟ್ರಾಂಗ್ ಇರ್ತದಲ್ಲ, ಕೆಳಗಡೆ ಗಿಡನೇ ಹೊಡೋದು ಆಯ್ತಾ. ಅದಕ್ಕೆ ಪ್ರತಿಯೊಂದು ಬೆಳೆಗೂ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತೇಳಿ ವಿಶ್ವವಿದ್ಯಾಲಯ ಮಾಡಿರ್ತಾರೆ. ಎಷ್ಟು ಗೊಬ್ಬರ ಹಾಕ್ಬೇಕು, ಅದಕ್ಕೆ ಎಷ್ಟು ಇದನ್ನ ಯಾವ ರೋಗಕ್ಕೆ ಎಷ್ಟು ಔಷಧಿ ಹೊಡಿಬೇಕು, ಎಷ್ಟು 1 ML ಹಾಕೊಂಡು ಹೊಡಿಬೇಕು ಅನ್ನೋದು ಎಲ್ಲ ಇರ್ತದೆ ಡೀಟೇಲ್ಸ್ ಆಯ್ತಾ. ನೀವ್ ಯಾರು ನಮ್ಮ ಹತ್ರ ಬಂದ್ರೆ ಹೇಳ್ಬೋದು, ಗೊತ್ತಿಲ್ಲ ಯಾರು ಬರಲ್ಲ ಸರ್, ನಂಗೆ ಚಾಪ್ ಕಟ್ಟಿರ್ಬೇಕು ಸರ್, ನಂಗೆ ಇದ್ಬೇಕು ಸರ್, ನಂಗೆ ಅದ್ ಬೇಕು ಸರ್ ಅಂತ ಕೇಳ್ತಿರೋ ಬಿಟ್ಟು, ನನ್ ಬೆಳೆಗೆ ಈ ರೋಗ ಬಂದೈತೆ ಸರ್, ನಂಗೆ ಈ ಬಾಧೆ ಐತೆ, ಯಾರನ್ನ ಹೇಳಿದ್ರೆ ಏನೋ ಬೇತ್ರ ಬಗ್ಗೆ ಸುಮಾರು ಜನ ಬಂದಿದ್ರಿ, ಇಲ್ಲೆಲ್ಲ ನನ್ ಖರ್ಚು ಇರೋದೆ, ಯಾರನ್ನ ಬರ್ದು ಹೇಳ್ತೀರಾ? ಇಲ್ಲ. ಅದೇ ಅವ್ನ ಅಂಗಡಿ ಅವನು ಮಗನ್ ಬಿಟ್ಟು ಹೋಗಿರ್ತಾನೆ, ಅವ್ನು ಇನ್ನು PUC ಓದ್ತಾ ಇರ್ತಾನೆ, ರೆಡಿಯವ್ರೆ PUC ಓದ್ತಾ ಇರ್ತಾನೆ, ಅವನು ಅಂಗಡಿ ಓನರ್ ಇರ್ತಾನಲ್ಲ, ಅವನೇನೋ ಸಂಪೂರ್ಣ ನೋಡಿರ್ತಾನೆ, ಅವನಷ್ಟು ಜನ ಕೊಟ್ಟಿರ್ತಾನೆ, ರೂಢಿ ಇರ್ತದೆ ಅನ್ಕೊಳ್ಳೋಣ. ಓಕೆ, ಅವ್ನ ಮಗನ್ ಬಿಟ್ಟು ಹೋಗಿರ್ತಾನೆ, ನೀವು ಆ ಮಗನ ಹತ್ರ ಅವನು ಒಂದ್ 4 ಬಾಟ್ಲ್ ಕೊಟ್ಟು ಅದನ್ನು ತಗೊಂಬರ್ತಿರಲ್ಲಿ ಹೇಳಿರ್ತೀರ. ನಾನಿಲ್ಲಿ BSc ಅಗ್ರಿಕಲ್ಚರ್ ಮಾಡಿ ಓದೆ, ನನಗೆ ಬರೋದಿಲ್ಲ, ಅವನಾರ PUC ಹುಡುಗನಿಗೆ ನೀವು ಮನೆಯಲ್ಲಿ ಕೊಟ್ಟು 4 ಬಾಟ್ಲು, 4 ಕೊಟ್ರೆ 4, 5 ಕೊಟ್ರೆ 5. ಇದೆಲ್ಲ ನಾವು ಮಾಡ್ಕೊತಾರೆ ಮಿಸ್ಟೇಕ್ ಅಷ್ಟೇ, ನಾಳೆ ದಿವಸ ಯಾರನ್ನೋ ಬ್ಲೇಮ್ ಮಾಡೋದಲ್ಲ, ಯಾರನ್ನೋ ಬೈಯೋದಲ್ಲ, ಇದಕ್ಕೆಲ್ಲ ಕಾರಣಕರ್ತರು ನಾವು ಏನು ನಾವೇ. ಸೊಲ್ಯೂಷನ್ ಏನು ಅದು ನಾವೇನೆ, ಸರಿಯಾರ ಎಲ್ಲಿದೆ ನಮ್ಮಲ್ಲೇ ಇದೆ, ಅದನ್ನ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ರೆಡ್ಡಿ ಅವ್ರು ಆಲ್ರೆಡಿ ಹೇಳಿದಾರೆ ನಿಮ್ಗೆ ಆಯ್ತಾ. ಇವತ್ತು ನಾನು ಹೇಳಿದ್ದು ಸರಿಯಾದ ಪ್ರಮಾಣ ಮತ್ತು ಮಿಶ್ರಣ ವಿಧಾನ, ಕೆಲವೊಂದ್ ಕೆಮಿಕಲ್ಸ್ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಬೇಕು, ತಿರ್ಗಿಸಲ್ಲ ಅದು ಸರಿಯಾಗಿ ಮಿಶ್ರಣ ಆಗಲ್ಲ, ಅದೇನಾಗುತ್ತೆ ಒಂದ್ ಗಿಡಕ್ಕೆ ಜಾಸ್ತಿ ಹೋಗುತ್ತೆ, ಒಂದ್ ಗಿಡಕ್ಕೆ ಕಡಿಮೆ ಹೋಗುತ್ತೆ, ಆ ತರದ್ದೆಲ್ಲ ಮಿಸ್ಟೇಕು. ಸಿಂಪರಣ ಸಮಯ ಮತ್ತು ವಿಧಾನ ಕೂಡ ಅಷ್ಟೇ, ನೀವು ಬಿಸಿಲಲ್ಲಿ ಮಾಡ್ತೀರಾ, ಬೆಳಿಗ್ಗೆ ಫುಲ್ ಬಿಸಿಲಲ್ಲಿ ಮಾಡಿದ್ರೆ ಏನಾಗುತ್ತೆ, ನೀವು ಯೂಸ್ ಮಾಡ್ತಕ್ಕಂಥ ಕೆಮಿಕಲ್ ಎಲ್ಲ ಅದು ಶಾಖಕ್ಕೆ ಏನಾಗುತ್ತೆ, ಎಫೆಕ್ಟ್ ಕಡಿಮೆ ಆಗುತ್ತೆ. ನಾಲ್ಕು ಎಂ ಎಲ್ ಹಾಕಿದ್ರು ಪ್ರಯೋಜನ ಇಲ್ಲ, ಹತ್ತು ಎಂ ಎಲ್ ಹಾಕಿದ್ರು ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಕೂಲ್ ಅವರ್ಸ್ ಅಲ್ಲಿ ಯೂಸ್ ಮಾಡ್ಬೇಕು. ಯೂಸ್ ಮಾಡಿದಾಗ ಅದು ಚೆನ್ನಾಗಿ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ ವೈಯಕ್ತಿಕ ರಕ್ಷಣಾ ಉಪಕರಣಗಳನ್ನ ಹಾಕತ್ತೆ ಅಲ್ಲಿ. ಪ್ರತಿಯೊಂದು ಔಷಧಿ ಹೊಡಿಬೇಕಂದ್ರೆ ಗ್ಲೋಸ್ ಹಾಕೋಬೇಕು, ನೀವು ಏಪ್ರನ್ ಹಾಕೋಬೇಕು, ಹೆಲ್ಮೆಟ್ ಹಾಕೋಬೇಕು, ಇದು ಸ್ಪೆಕ್ಸ್ ಹಾಕೋಬೇಕು. ಇದೆಲ್ಲ ಹಾಕೊಂಡ್ರೆ ನೀವು ಆರೋಗ್ಯವಾಗಿರ್ತೀರ, ನೀವು ಚೆನ್ನಾಗಿದ್ರೆ ತಾನೆ ನಿಮ್ ಕುಟುಂಬ ಮತ್ತೆ ನೆಕ್ಸ್ಟ್ ಬೆಳೆ ಮಾಡಕ್ಕೆಲ್ಲ ಆಗೋದು. ನಾವೇನ್ ಮಾಡ್ತಿದ್ವಿ ಅದಕ್ಕೆಲ್ಲ ಯಾರನ್ನ ನೋಡಿದೀರ ಹಾಕೊಂಡಿರಲ್ಲ. ಇವಾಗ ಏನೋ ಸ್ವಲ್ಪ ಸ್ಟ್ರಾಂಗ್ ಅದು ಇದೆ ಅಂತೇಳಿ ಅಂಗಡಿಯಲ್ಲಿ ಭಯ ಇಟ್ಟು ಕಳ್ಸಿದ್ರೆ ಆ ಮನೆಯಲ್ಲಿ ಗಾಡಿದ ಹೆಲ್ಮೆಟ್ ಇರ್ತದಲ್ಲ ಅದ್ ಹಾಕೊಂಡು ಹೋಗ್ಬಿಡುದು. ಅದೇ ಇಲ್ಲ, ಇದೆಲ್ಲ ನೀವು ಎಷ್ಟೋ ಖರ್ಚು ಮಾಡ್ತೀರಾ, ಎಷ್ಟೋ ಇದ್ರ ಮಕ್ಕಳಿಗೆಲ್ಲ ಮದುವೆ ಮಾಡಿರ್ತೀರಾ, ಎಷ್ಟೋ ಅಷ್ಟೋ ಕಳ್ದಾಕಿರ್ತೀರಾ. ಒಂದ್ 2,000 ರೂಪಾಯಿ ಕೊಟ್ಬಿಟ್ಟು ಆ ಪ್ರೊಟೆಕ್ಟಿವ್ ಕಿಟ್ ತಗೊಳಕಾಗಲ್ಲ. ನೀವು ತಗೊಂಡ್ ಮನೇಲಿ ಇಟ್ಕೊಂಡ್ರೆ ಔಷಧಿ ಒಳಗೆ ಹಾಕೋಬೇಕು, ಇಲ್ಲ ಕೂಲಿ ಏನ್ ಬರ್ತಾನೆ ಅವನಿಗಾದ್ರೂ ಕೊಡಿಸ್ಬೇಕು ಅವನ ಜೀವನ ಅಂತಾನೆ. ಇದೆಲ್ಲ ಇದೆಲ್ಲ ಮಾಡ್ತಾ ಇಲ್ಲ ನಾವು. ಅದಕ್ಕೆ ಏನಾಗ್ತದೆ, ಇವತ್ತು ರಿಸರ್ಚ್ ಮಾಡಿದ್ರೆ ನಮ್ಮ ರಕ್ತದಲ್ಲಿ ಕೀಟನಾಶಕ ಐತೆ, ತಾಯಿ ಎದೆಯಲ್ಲಿ DDT ಐತೆ. ಇನ್ನೇನ್ ಮಾಡ್ತಾ ಇದ್ದೀವಿ ನಾವು, ಕೊಪ್ಪಳ ರೈತರಲ್ಲಿ ಇದ್ರಲ್ಲಿ ಟೆಸ್ಟ್ ಮಾಡಿದ್ರೆ ರೈತರದು ಅವನ ರಕ್ತದಲ್ಲಿ ಕೀಟನಾಶಕ ಅಂಶ ಇದೆ ಅಂತೆ. ಲೆಕ್ಕಗಳು ಎಷ್ಟು ಅಲ್ಲಿಗೆ ಎಷ್ಟು ಹೋಗಿರ್ಬೋದು ಅವ್ನ ಬಾಡಿಗೆ, ಇಲ್ಲಿ ಕ್ಯಾನ್ಸರ್ ಬಂದಿರ್ತದ. ಮತ್ತೆ ಇವಾಗ ಟೆಕ್ನಾಲಜಿ ಡೆವಲಪ್ ಆದಂಗೆ ಕೆಲವೊಂದು ಆ್ಯಪ್ಗಳು ಬಂದಿದ್ದಾವೆ, ಈ ಸ್ಯಾಪ್ ಮತ್ತೆ ಏನೋ ಪ್ಲಾಂಟ್ರಿಕ್ಸ್ ಅಂತೇಳಿ ಸುಮಾರು ಪ್ಲೇ ಸ್ಟೋರ್ ಅಲ್ಲಿ ಇದಾವೆ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ ಮನೇಲಿ ಯಾರಾದ್ರೂ ಮಕ್ಳು ಇರ್ತಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ನೀವು ಆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಏನ್ ರೋಗ ಬಂದಿರುತ್ತಲ್ಲ ಅದನ್ನ ಫೋಟೋ ಇಟ್ಬಿಟ್ರೆ ಏನ್ ಏನ್ ರೋಗ ಅದಕ್ಕೆ ಏನ್ ಔಷಧಿ ಹೊಡಿಬೇಕು ಎಲ್ಲ ಬಂದ್ಬಿಡುತ್ತೆ ಅಲ್ಲೇ. ಇದು ಮಾಡಕ್ಕಾಗಲ್ವಾ ಕೆಲಪ್ಪ, ಯಾರಾದ್ರೂ ಬಂದ್ರೆ ನಾನು ಹೇಳ್ಕೊಡ್ತೀನಿ ಬೇಕಾದ್ರೆ. ಅದೇ ಇಲ್ಲ ನಿಮ್ಗೆ ಇವಾಗೆಲ್ಲ ನೀವು ಬಿಡಿ, ವಯಸ್ಸಾಗಿದೆ ಓಕೆ, ನಿಮ್ಗೆ ಮೊಬೈಲ್ ಎಲ್ಲ ಯೂಸ್ ಆಗಲ್ಲ ಬೇಡ. ನಿಮ್ ಮಕ್ಳು ಇರ್ತಾರಲ್ಲ ಅವ್ರಿಗೂ ಕೂಡ ಅದರಲ್ಲಿ ಪ್ಲಾಂಟ್ರಿಕ್ಸ್ ಈಸ್ ಆಪ್ ಅಂತೆಲ್ಲ ಆಪ್ ಇದೆ. ಅದು ಜಸ್ಟ್ ಒಂದ್ ಫೋಟೋ ಹಿಡ್ಬಿಟ್ಟು ನಿಮ್ಮ ಹೊಲದಲ್ಲಿ ಯಾವ್ದೊಂದು ರೋಗ ಬಂದಿರ್ತದಲ್ಲ ಒಂದ್ ಫೋಟೋ ಹಿಡ್ಬಿಟ್ರೆ ಇದು ಏನ್ ಕಾಯಿಲೆ, ಇದು ಯಾವ್ದ್ರಿಂದ ಬಂದಿದೆ, ಇದಕ್ಕೇನ್ ಔಷಧಿ ಹೊಡಿಬೇಕು, ಎಷ್ಟು ಹೊಡಿಬೇಕು, ಎಲ್ಲ ಕ್ಲೀನ್ ಆಗಿ ಬಂದ್ಬಿಡ್ತದೆ. ಅದನ್ನಾದ್ರೂ ಫಾಲೋ ಮಾಡ್ಬೋದು. ಟೆಕ್ನಾಲಜಿ ಡೆವಲಪ್ ಆಗ್ತದೆ, ಅದನ್ನು ನಾವು ಉಪಯೋಗಿಸ್ಕೋಬೇಕು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅವ್ನ ಅಂಗಡಿ ಒಂದ್ 4 ಕೊಡ್ತೇನೆ ಅವ್ನು ನೀನ್ ಹೇಳ್ಬೋದು ನೋಡೋ ಇಲ್ಲಿ ಮೊಬೈಲ್ ಅಲ್ಲಿ ಹೇಳ್ತಾ ಇದ್ದೆ ಒಂದೇ ಹೇಳ್ತಾ ಇದ್ದೆ ಒಂದೇ ಕೊಡು 4 ಬೇಡ ನನಗೆ ಅಂತೇಳಿ ನೀವು ನಿಮ್ಮ ಅಧಿಕಾರನ ನೀವು ಚಲಾಯಿಸಬಹುದು. ಮತ್ತೆ ಅದೇ ಖಾಲಿ ಬಾಟ್ಲ್ ಪ್ಯಾಕೆಟ್ ಸುರಕ್ಷಿತ ವಿಲೇವಾರಿ ಮಾಡ್ತಾ ಇಲ್ಲ ನಾವು. ಔಷಧಿ ಹೊಡಿತೀವಿ ಎಲ್ಲಿ ಬಿಸಾಕ್ತೀವಿ, ಪ್ಯಾಕ್ದಲ್ಲೇ ಬಿಸಾಕ್ತಿವಿ, ಕೃಷಿಕರಣದಲ್ಲಿ ಬಿಸಾಕ್ತಿವಿ, ಅದ್ರಲ್ಲಿ ಮೀನು ಬಿಟ್ಟಿರ್ತೀವಿ, ಅಮ್ಮಿನ ಮೀನು ಸ್ವಲ್ಪ ತಿನ್ನಿಸ್ತೀವಿ, ಇತರ ಅಮ್ಮಿನ ಇಟ್ಕೊಂಡು ನಾವು ತಿಂತೀವಿ.
1: ಇಲ್ಲ
0: ಸತ್ತ ಜಾಸ್ತಿ ಹಾಕಿದ್ರೆ ಸತ್ತೋಗ್ತದೆ, ಕಡಿಮೆ ಹಾಕಿದ್ರೆ
1: ಕಡಿಮೆ ಆಗಿದ್ರು ಅಷ್ಟೇ.
0: ಹಂಗೆ ಈ ತರ ಎಲ್ಲ ನಾವು ಅದನ್ನ ಸುರಕ್ಷಿತವಾಗಿ ಮಾಡ್ತಾ ಇಲ್ಲ. ಅದನ್ನ ಎಲ್ಲ ಒಂದು ಅದಕ್ಕೊಂದು ಜಾಗ ಮಾಡ್ಬೇಕು ನೀವು ತೋಟದಲ್ಲಿ, ಯಾವ್ದೋ ಒಂದು ಕಾರಣದಲ್ಲಿ ಕೆಲ್ಸಕ್ಕೆ ಬರ್ತಾ ಇರ್ತಕ್ಕಂಥ ಒಂದು ಜಾಗ ಇದ್ದೇ ಇರ್ತದೆ, ಅಲ್ಲಿ ಸ್ವಲ್ಪ ಗುಳಿ ತೊಳ್ಬಿಟ್ಟು ನೀಟಾಗಿ ಆಯ್ತಾ. ಮಳೆ ಬಂದ್ರು ಕೂಡ ಅದನ್ನು ಬೇರೆ ಕಡೆ ಹೋಗ್ಬಾರ್ದು, ಆ ತರ ಹಳ್ಳ ಮಾಡಿ ಆ ಬಾಟ್ಲಿನ ಪ್ಯಾಕೆಟ್ಗಳನ್ನ ಹಾಕ್ಬೇಕು, ಇಲ್ಲ ಯಾವ್ದಾದ್ರು ಒಂದು ಟೇಬಲ್ ಸುಟ್ಟಾಕ್ಬೇಕು. ಈ ತರ ಏನಾದ್ರು ಮಾಡ್ಬೇಕು. ಸುಡೋದಕ್ಕಿಂತ ಭೂಮಿಯಲ್ಲಿ ಹಾಕಿ ಸ್ವಲ್ಪ ಡೀಪ್ ಆಗಿ ಮುಚ್ಚಿದ್ರೆ ಅದೇನು ಆಗೋದಿಲ್ಲ. ಆಮೇಲೆ ವೈಟಿಂಗ್ ಪೀರಿಯಡ್ ಅಂತ ಇರ್ತದೆ, ಯಾವುದೇ ಔಷಧಿ ಹೊಡಿಲಿ ನಾವು ಅದನ್ನ ಸ್ವಲ್ಪ ವೈಟ್ ಮಾಡಿ ಆಮೇಲೆ ಅದನ್ನ ಕಟಾವ್ ಮಾಡಿ ಮಾರ್ಕೆಟ್ಗೆ ಹಾಕ್ಬೇಕು. ಯಾರು ಮಾಡ್ತಾವೆ, ಯಾರು ಮಾಡ್ತಾ ಇಲ್ಲ, ನೂರಕ್ ನೂರ ಯಾರು ಮಾಡ್ತಾ ಇಲ್ಲ. ಬೆಳಿಗ್ಗೆ ಟಮಾಟೊ ಈ ಕಡೆಯಿಂದ ಟೊಮಾಟೊ ಔಷಧಿ ಹೊಡಿತಾ ಇರ್ತಾರೆ, ಆಕಿಂದ ಕಾಯಿ ಆ ಕಡೆಯಿಂದ ಕಾಯಿ ಕೀಳ್ತಾ ಇರ್ತಾರೆ. ಅದಿಲ್ಲ, ಇಲ್ಲ ಇವತ್ತು ಹೊಡಿತಾರೆ ನಾಳೆ ಕಾಯಿ ತಾಕ್ತೀವಿ. ಯಾವ್ದು ಕೆಮಿಕಲ್ ಅಷ್ಟು ಫಾಸ್ಟ್ ಆಗಿ ಡಿಸ್ಇಂಟಿಗ್ರೇಟ್ ಆಗಲ್ಲ. ಇದೇನಾಗ್ತದೆ, ಇದ್ರೆ ಈ ತರ ಹೊಡೆದ್ರೆ ಇದೆಲ್ಲ ಬೆಳಿಗ್ಗೆ ಮಾರ್ಕೆಟ್ ಹೋಗುತ್ತೆ, ಅವ್ರ ಆಕ್ಷನ್ ಅಲ್ಲಿ ಹೋಗ್ತಾರೆ ಮತ್ತೆ ಎತ್ಕೊಳ್ಳೋ ಅಂಗಡಿಯಲ್ಲಿ ಇರ್ತಾರೆ. ಸಿಟಿಗಳಲ್ಲೆಲ್ಲ ಏನಾಗುತ್ತೆ, ಅಂಗಡಿಗೆ ಹೆಂಗ್ಸ್ ಹೋಗ್ತಾರೆ ತಡೆತಾರೆ, ಅದ್ ನಿತ್ಕೊಂಡು ಏನ್ ಮಾಡ್ತಾರೆ, ಸಿಟಿಗಳಲ್ಲ ಎಲ್ಲ ಪೇಪರ್ ಕವರ್ ಗಳೆಲ್ಲ ಹಾಕ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಹಾಕ್ಬಿಟ್ಟು ಆಯ್ತಾ. ಅಲ್ಲಿ ಏನಾಯ್ತು, ನೀನ್ ಹೊಡೆದಿರೋ ಕೆಮಿಕಲ್ ಅದ್ರ ಮೇಲೆ ಐತೆ, ಡೈರೆಕ್ಟ್ ಸಾಂಬಾರ್ ಹೊಡೆಯುತ್ತ ನಿನ್ ಹೊಟ್ಟೆ ಹೊಡೆಯಿತು. ಅದ್ ನಿಮ್ಗಿಂತ ನಮ್ಗೆ ಟೌನ್ಗಳಲ್ಲಿ ಇರೋ ಎಫೆಕ್ಟ್ ಜಾಸ್ತಿ. ಯಾವ್ದೇ ಒಂದು ಕೆಮಿಕಲ್ ನಾವ್ ಹೊಡೆದಿರೋ ಕೆಮಿಕಲ್ ದುರ್ಬಲ ಆಗ್ಬೇಕು ಅಂತಂದ್ರೆ ಅದು ಬಿಸಿಲಲ್ಲಿ ಗಾಳಿನಲ್ಲಿ ಒಂದ್ 4-5 ದಿವಸ ಆದ್ರೂ ಇರ್ಲೇಬೇಕು ಆಯ್ತಾ. ನನ್ನ ಪ್ರಕಾರ ಯಾವ್ದು ಬೆಸ್ಟ್ ತರಕಾರಿ ಯಾವ್ದಪ್ಪ ಅಂತಂದ್ರೆ ಈ ಟೌನ್ಗಳಲ್ಲಿ ರೋಡ್ ಪಕ್ಕ ಹಾಕೊಂಡು ಮಾಡ್ತಾ ಇರ್ತಾರೆ ನೋಡಿ, ಉಡ್ಡೆ ಲೆಕ್ಕ ಅದು ಬೆಸ್ಟ್. ಯಾಕಂದ್ರೆ ಬಿಸಿಲು ಬೀಳ್ತಾ ಇರ್ತದೆ, ಧೂಳು ಇರ್ತದೆ, ಆಮೇಲೆ ತಗೊಂಡೋದವ್ರು ಕೂಡ ಧೂಳು ಐತಪ್ಪ ಅದ್ರ ಮೇಲೆ ಅಂದ್ಬಿಟ್ಟು ಚೆನ್ನಾಗಿ ತೊಳಿತಾರೆ. ಈ ಅಂಗಡಿಗಳಲ್ಲಿ ಕೆಲವೊಂದು ಒಳ್ಳೆ ಒಳ್ಳೆ ಅಂಗಡಿಗೆ ಮಾಡಿ ಇಟ್ಕೊಂಡು ಇರ್ತಾರಲ್ಲ, ಅಲ್ಲಿ ಏಸೆ ಹಾಕಿರ್ತಾರೆ, ಅಲ್ಲೇ ಬಿಸಿಲು ತರಿಸಲ್ಲ. ಅದಕ್ಕೆ ಆ ಕೆಮಿಕಲ್ ಅದು ವೆಜಿಟೇಬಲ್ಸ್ ಇದಾವಲ್ಲ ತರಕಾರಿಗಳು, ಅವು ಭಾರಿ ಡೇಂಜರ್. ಸೊ ಹಾಗಾಗಿ ನೀವು ಇವಾಗ ನಾಳೆ ಹಾರ್ವೆಸ್ಟ್ ಮಾಡ್ತೀರ, ಕೊಯ್ಲು ಮಾಡ್ತೀರಂದ್ರೆ ಅದಕ್ಕೆ ಮುಂಚೆನೆ ಒಂದ್ 3-4 ದಿವಸ ಮುಂಚೆನೆ ಔಷಧಿ ಹೊಡೆದಿರ್ಬೇಕು. ಬಟ್ ಏನ್ ಮಾಡ್ತಾವ್ರ ಅಂಗಡಿಗಳವ್ರು, ನಾವು ಹಂಗಾಗಲ್ಲಣ್ಣ, ಕ್ಯಾಪ್ಸಿಕಮ್ 3 ದಿವಸಕ್ಕೆ ಒಂದ್ಸರಿ ಹೊಡಿಲೇಬೇಕು ಅಂತೇಳಿ ಎಲ್ಲ ಇದ್ ಮಾಡಿಸ್ಬಿಟ್ಟು ರೂಢಿ ಮಾಡಿಸ್ಬಿಟ್ಟು ಅವಶ್ಯಕತೆ ಇಲ್ಲ ಅಂದ್ರೂ ನಿಮ್ಗೂ ಎಲ್ಲ ಒಂದ್ ಕಡೆ ಅನಿಸ್ತಾ ಇರ್ತದೆ, ಯಾಕಪ್ಪ ಸುಮ್ನೆ ಏನಾಯ್ತು 10,000 20,000 ಹೋದ್ರೆ ಹೋಗ್ಲೆ, 3 ದಿವಸಕ್ಕೆ ಒಂದ್ಸರಿ ಈ ಕಿತ್ತು ಚೆನ್ನಾಗಿ ಹೊಡೆದ್ಬಿಡೋಣ, ಒಳ್ಳೆ ಬೆಳೆ ತೆಗೋಣ ಅಂತ ಹೇಳ್ಬಿಟ್ಟು ನೀನ್ ಯೋಚನೆ ಮಾಡ್ತಾ ಇರ್ತೀನಿ. ಅದೇ ಇಲ್ಲ, ಸೊ ಅದಕ್ಕೆ ಅವನು ಮೂರ್ ದಿವಸ ಹೇಳಿದ್ರೆ ನೀನ್ ಬೇಕಾದ್ರೆ ಎರಡ್ ದಿವಸಕ್ಕೆ ಒಂದ್ಸರಿ ಹೊಡೆದಾಕ್ ಎರಡ್ ದಿವಸಕ್ಕೆ ಹೊಡೆದಾಕ್ ಯಾಕೆ ಸುಮ್ನೆ ರಿಸ್ಕ್ ಹೋಗೋದಲ್ಲ ಒಳ್ಳೆ ರೇಟ್ ಬಂದ್ಬಿಟ್ರೆ ಈಗ ಲಕ್ಷ ಪ್ರತಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಆತರ ಆಗ್ತಾ ಇದೆ. ಆಮೇಲೆ ನಕಲಿ ಮತ್ತು ಅನಧಿಕೃತ ಪೀಡನ ಹೆಸರುಗಳು ಅವಳಿ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಇವಾಗ ಟಾಟಾ ರ್ಯಾಲೀಸ್ ಇರ್ಬೋದು, ಸಿಂಜೆಂಟ್ ಆಗಿರ್ಬೋದು, ಅದಮ್ಮ ಇರ್ಬೋದು, ಇವನ್ನ ಒಂದು ಕೆಮಿಕಲ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಒಂದ್ 5-6 ವರ್ಷ ಸಂಶೋಧನೆ ಮಾಡಿರ್ತಾರೆ. ಅದ್ರ ಮೇಲೆ ಒಂದು 150 ಕೋಟಿ 200 ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ. ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಅದನ್ನೆಲ್ಲ ಒಂದ್ ಇದು ಮಾಡಿ ಒಂದಷ್ಟು ಜನ ಎಂಪ್ಲಾಯೀಸ್ ಇಟ್ಕೊಂಡು ಮಾರ್ಕೆಟ್ ಗೆ ತಲುಪಿಸಿರ್ತಾರೆ. ಸುಮ್ ಸುಮ್ನೆ ಟಾಟಾ ಕಂಪ್ನಿ ಸುಮ್ ಸುಮ್ನೆ ಸುಮ್ ಸುಮ್ನೆ ಬಿಡಕ್ಕಾಗಲ್ಲ. ಸರಿ ಆಯ್ತು, ಅದೆಲ್ಲ ಮಾರ್ಕೆಟ್ ಬಂದ್ರೆ ರೈತರು ಯಾರು ಮುಗಲ್ಲ ಅದನ್ನ. ಯಾಕೆ ಅದ್ 100 ರೂಪಾಯಿ ಜಾಸ್ತಿ,
1: 100 ರೂಪಾಯಿ ಜಾಸ್ತಿ,
0: 100 ರೂಪಾಯಿ ಜಾಸ್ತಿ ಅಂತ ಹೇಳ್ಬಿಟ್ಟು ನೀವು ಅದನ್ನ ಕಣ್ಣೆತ್ ಕೂಡ ನೋಡಲ್ಲ. ಇನ್ನೊಬ್ನ ಯಾರೋ ಇರ್ತಾನೆ, ಅವನ್ನೆಲ್ಲ ಎತ್ಕೊಂಡ್ ಅದನ್ನ ಕೆಮಿಕಲ್ ಎಲ್ಲ ಎತ್ಕೊಂಡ್ ಒಂದು ಮಿಕ್ಸ್ ಮಾಡಿ ಬಾಕಿ ಹಾಕಿ ಅವನೇ ಎಲ್ಲ ಅಲ್ಲೇ ಅದಕ್ಕೆ ಒಂದು ಲೇಬಲ್ ಮೆಣಸ್ಬಿಟ್ಟು ಹೆಸರುಗಳೆಲ್ಲ ಅಂಗಡಿ ಕ್ಲಿಕ್ತಾನೆ. ಆ ಟಾಟಾಗು ಮತ್ತೆ ಇವನಿಗೆ ಸೇಮ್, ಅದ್ರಲ್ಲಿ ಏನು ಇರಲ್ಲ ಬಂಡವಾಳ. ಏನಂದ್ರೆ ಓ ಇದು ಅದಕ್ಕೆ ಕೆಲಸ ಮಾಡ್ತದೆ ಅಂತ ಹೇಳ್ತಾನೆ. 100 ರೂಪಾಯಿ ಕಮ್ಮಿ, ನೀವೇನ್ ಮಾಡ್ತೀರ ಎತ್ಕೊಂಡ್ ಹೊಡಿತಾರೆ. ಈ ಗಿಡಗಳೇನು ಮಾತಾಡಲ್ಲ, ಇದು ನಂಗೆ ಏನು ಯೂಸ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ನೀವೇನ್ ಮಾಡ್ತಾರ ಬಲ ಪ್ರಯೋಗ ಮಾಡ್ತಾನೆ ಇರ್ತಾರೆ ಗಿಡಗಳ ಮೇಲೆ. ಹಾಗಾಗಿ ಇದು ನಮ್ಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತದೆ ಇದು, ಅರ್ಥಾಯ್ತಾ? ಅದಕ್ಕೆ ನೀವು ಬ್ರಾಂಡೆಡ್ ಕಂಪ್ನಿ ಏನಿದೆ ಅದ್ರದೇ ಕೆಮಿಕಲ್ ತಗೊಂಡ್ರೆ ನಿಮ್ಗೆ ನಮ್ಮ ವಾತಾವರಣದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮನು ಕಡಿಮೆ ಆಗುತ್ತೆ, ನಿಮ್ಮ ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮನು ಕಡಿಮೆ ಆಗುತ್ತೆ. ಇದೆಲ್ಲ ಯಾವ ರೀತಿ ಮಾಡ್ತಾರೆ ಅಂದ್ರೆ ಈ ನಕಲಿ ಔಷಧಿಗಳು ಕೆಲವೊಂದು ಕಂಪ್ನಿ ಇದು ಕೆಮಿಕಲ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗವರ್ಮೆಂಟ್ ಇವು ಡೇಂಜರ್ ಡೇಂಜರ್ ಅಂತೇಳಿ ಬ್ಯಾನ್ ಮಾಡ್ತಾ ಇರ್ತಾರೆ. ಮೊನೊಕ್ರೋಟೋಫಾಸ್ ಬ್ಯಾನ್ ಮಾಡಿದ್ದಾರೆ, ಅದಕ್ಕೂ ಮುಂಚೆ ಸುಮಾರು ಕೆಲವೊಂದೆಲ್ಲ ಬ್ಯಾನ್ ಮಾಡ್ತಾರೆ. ಯಾಕೆ ಬ್ಯಾನ್ ಮಾಡ್ತಾರೆ ಅಂದ್ರೆ ಡೇಂಜರು ಅಂತೇಳಿ ಬ್ಯಾನ್ ಮಾಡ್ತಾರೆ. ಈ ಕೆಲವರು ಇರ್ತಾರೆ ಪುಣ್ಯಾತ್ಮರು, ಅವ್ರೇನ್ ಮಾಡ್ತಾರೆ ಹೋಗ್ಬಿಟ್ಟು ಆ ಬ್ಯಾನ್ ಮಾಡಿರೋ ಕೆಮಿಕಲ್ಸ್ ನ ಎತ್ಕೊಂಡ್ಬಿಡ್ತಾರೆ, ಎತ್ಕೊಂಡ್ಬಿಟ್ಟು ಅದ್ರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಯೂರಿಯಾ ಹಾಕ್ಬಿಡ್ತಾರೆ. ನಕಲಿ ಔಷಧಿಗಳು ನಮ್ ರಿಸರ್ಚ್ ಪ್ರಕಾರ ಗೊತ್ತಾಗಿರೋದಂದ್ರೆ 60-70% ನಕಲಿ ಔಷಧಿಗಳು ಏನಿದಾವೆ ಅವೆಲ್ಲ ಯೂರಿಯಾ ಬೇಸ್ಡ್. ಅದ್ರಲ್ಲಿ ಯೂರಿಯಾ ಬಿಟ್ರೆ ಇನ್ನೇನಿರಲ್ಲ, ನೀವು ಎತ್ಕೊಂಡ್ ಹೊಡಿತೀಯ. ಒಂದು ಅದರಲ್ಲಿ ಸ್ಟ್ರಾಂಗ್ ಕೆಮಿಕಲ್ ಐತೆ, ಇನ್ನೊಂದು ಯೂರಿಯಾ ಅಂಶ ಇದೆ. ನೀವು ಎತ್ಕೊಂಡ್ ಹೊಡೆದ ತಕ್ಷಣ ಏನಾಗುತ್ತೆ, ಹುಳು ಸತ್ತೋಗುತ್ತೆ. ಆಯ್ತಾ? ಗಿಡ ಏನಾಗುತ್ತೆ, ಯೂರಿಯಾ ಇರೋದ್ರಿಂದ ಸಿಗಲ್ ಬಂದ್ಬಿಡ್ತೀವಿ. ನಿನ್ಗೇನಪ್ಪ ಮುಂಚೆ ಮುಂದಿಚ್ಚೇಸ್ನಪ್ಪ ನೆಕ್ಸ್ಟ್ ವಾಂಜಿರ್ಕೆ ಹೋಗಲ್ಲ ಅಂತ ಯಾವಾಗ ಅವನತ್ರ ಹೋಗಿ ಅವ್ನು ದೊಡ್ಡವ್ರು ಮಾಡ್ತೀವಿ. ಇದೇ ಆಗ್ತಾ ಇರೋದು, ನಿಮ್ಗೇನು ಒಂದು ಹುಳ ಸಾಯ್ಬೇಕು, ಗಿಡ ಚೆನ್ನಾಗಿ ಕಾಣಿಸ್ಬೇಕು. ಯೂರಿಯಾ ಹಾಕಿದ್ರೆ ಯಾಕೆ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸುತ್ತಲ್ಲ, ಹಂಗೆ ಮೋಸ ಆಗ್ತಾ ಇದೆ. ಅದಕ್ಕೆ ನೀವು ಬ್ರಾಂಡೆಡೇ ತಗೋಬೇಕು, ಅದ್ರ ಜೊತೆಗೆ ಬಿಲ್ ತಗೋಬೇಕು. ನೀವು ಯಾವ್ದೋ ಎತ್ಕೊಂಡ್ ಹೊಡೆದ್ಬಿಟ್ಟು ನಾಳೆ ಎತ್ಕೊಂಡೋಗೋಣ ಇದು ನಿಂದೆ ಹೊಡೆದಿದ್ದಂದ್ರೆ ಅವ್ನು ಹೋಗ್ತಾನ ಹೋಗ್ತಲ್ಲ. ಬಿಲ್ ಇದ್ರೆ ಬಾಯಿ ಮುಚ್ಕೊಂಡು ಇರ್ತಾನೆ, ಅವನಿಗೆ ಭಯ ಇರ್ತದೆ ಇವನ್ನೆಲ್ಲ ಹೋಗ್ತಾನಪ್ಪ ಏನ್ ಕಂಪ್ಲೇಂಟ್ ಮಾಡ್ತಾನ ನನ್ನ ಕತೆ ಗೋವಿಂದ ಅಂತೇಳಿ. ಅದಕ್ಕೆ ಬಿಲ್ ಇಂಪಾರ್ಟೆಂಟ್, 100 ರೂಪಾಯಿ ಹೋದ್ರೆ ಹೋಗುತ್ತೆ. ಆಯ್ತಾ? ಬಿಲ್ ತಗೊಳ್ಳಿ. ನಾಳೆ ದಿವಸ ನಿಮ್ ತೋಟಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದಾಗುತ್ತೆ. ಅದರಲ್ಲಿ ಕೆಲವರು ಬ್ರೋಕರ್ಸ್ ಇರ್ತಾರೆ, ಏನೋ ಅದನ್ನ ಬೆಳೆ ಹಾನಾಗ್ಬಿಟ್ಟೈತೆ ಅಂತೇಳಿ ರೈತ ಯಾರಿಗೂ ಹೇಳ್ತಾನೆ. ಅವನು ಇನ್ನೊಬ್ಬನಿಗೆ ಅಂಗಡಿ ಮನ ಹತ್ರ ಬರೋದು ಬ್ಲಾಕ್ ಮೇಲ್ ಮಾಡೋದು, ಅವನ್ ಸೆಂಟ್ರಲ್ ದುಡ್ಡು ಮಾಡ್ತಾನೆ. ಅವನು ನಿಮ್ಮನ್ನ ಉಪಯೋಗಿಸ್ಕೊಂಡು ಅಧಿಕಾರಿಗಳು ನಮ್ಗೆ ಹೇಳ್ತಾರೆ, ನಮ್ಗೆ ನನಗ್ ಕೆಲವರು ಹೇಳಿದ್ರೆ ಸರ್ ಯಾರೋ ಅಂಗಡಿಯವರು ಕೊಟ್ಟಿದ್ದಾರೆ ಸರ್ ಏನೋ ಎಲ್ಲ ಹೂವ ಎಲ್ಲ ಉದ್ರೋಗ್ಬಿಟ್ಟೈತೆ ಅಂತ, ಬನ್ನಿ ಸರ್ ಅದು ಸರ್ ಇದು ಆಯ್ತಪ್ಪ ಬರ್ತೀನಿ ಹೇಳಿ. ನಾನು ಅಲ್ಲಿ ಹೋಗೋಷ್ಟೊತ್ತಿಗೆ ಇವ್ರಿಬ್ರು ಸಾಲ್ವ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೆಂಟ್ರಲ್ ತಿನ್ನುವಾಗ ಆಗ್ಬಿಟ್ಟ ಅವನಿಗೆ ಪಾಪ ರೈತನಿಗೆ ಏನೋ ಸ್ವಲ್ಪ ಕೊಡ್ಸ್ಬಿಟ್ಟು ಸೆಂಟ್ರಲ್ ಇರೋ ಒಂದಷ್ಟು ಹೊಡೆ ಹಾಕಿದ್ರು. ಸೊ ಅದಕ್ಕೆ ಏನಿದ್ರು ನೀವು ಕರೆಕ್ಟ್ ಆಗಿ ವ್ಯವಹಾರ ಮಾಡ್ಬೋದು. ಆಯ್ತಾ? ನೀವು ಏನೇ ಪರ್ಚೇಸ್ ಮಾಡಿದ್ರು ಬಿಲ್ ತಗೋಬೇಕು. ಮತ್ತೆ ಸೈಂಟಿಸ್ಟ್ ಗಳಿದ್ದಾರೆ, ನಮ್ಮಂತ ಅಧಿಕಾರಿಗಳಿದ್ದಾರೆ, ನಮ್ಮ ಹತ್ರ ಬರ್ಬೇಕಿತ್ತು, ನಮ್ಗೆ ಕೆಲಸ ಕೊಡ್ಬೇಕು. ನೀವು ಎತ್ಕೊಂಡ್ಬಂದು ತೋರಿಸಿ ಸರ್ ಏನಾಗಿದೆ ಅಂತ ಹೇಳ್ಬೇಕು. ನಾವ್ ಹೇಳ್ತೀವಿ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕೆವಿಕೆನೇ ಐತೆ ನಮ್ ಕೋಲಾರ ಪ್ರತಿಯೊಂದು ಜಿಲ್ಲೆಗೂ ನಮ್ ಕೆವಿಕೆ ಐತಿ. ಇವಾಗ ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಸೈಂಟಿಸ್ಟ್ ಗಳಿರ್ತಾರೆ, ಅವ್ರ ಕಳ್ಸಾದ್ರು ನಾವು ತಗೋಬಹುದು. ಇಲ್ಲ ನಾನು ಹೇಳಿದ್ನಲ್ಲ ಅವಾಗ ಮೊಬೈಲ್ ಅಂತ ಹೇಳ್ಬಿಟ್ಟು, ಆ ಮೊಬೈಲ್ ಇದ್ರಲ್ಲಿ ಕೂಡ ನಾವೊಂದು ಫೋಟೋ ಹಿಡ್ದು ಹಾಕಿದ್ರೆ ಅದು ಬರುತ್ತೆ ಏನ್ ಇದ್ ಮಾಡ್ಬೇಕಂತೇಳಿ ಈ ತರ. ಮತ್ತೆ ಇನ್ನೊಂದ್ ಏನಪ್ಪ ಇದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಆರ್ಗ್ಯಾನಿಕ್. ಬರೀ ಆರ್ಗ್ಯಾನಿಕ್ ಅಂದ್ರೆ ಆಗುತ್ತಾ? ಇಲ್ಲ, ಸಮಗ್ರ ನಾವು ಕೀಟ ನಿರ್ವಹಣೆ ಮಾಡಬೇಕು. ಇವಾಗ ಸ್ಟಿಕ್ಕಿ ಟ್ರಾಪ್ಸ್ ಇದಾವಲ್ಲ, ಕೋಸಲ್ಲೆಲ್ಲ ಉಪಯೋಗಿಸ್ತೀವಲ್ಲ, ನೀವು ಅದೆಲ್ಲ ಹಾಕಿದ್ರೆ ಸುಮಾರು ಕೀಟಗಳು ಬಂದು ಅದಕ್ಕೆ ಮೆಚ್ಕೊಂಡ್ಬಿಡ್ತವೆ. ಅಷ್ಟು ಮಟ್ಟಿಗೆ ನಿಮ್ಗೆ ರೋಗ ಕಡಿಮೆ ಆಗುತ್ತೆ. ಅದೊಂದು ಮಾಡ್ಬೇಕು. ಇವ್ರ ಜೈವಿಕ ಪೀಡನಾಶಕಗಳು ಅವಾಗಿಂದ ಹೇಳ್ತಾ ಇದೀವಿ, ನಾನು ಹೇಳ್ತಾ ಇದೀನಿ, ಅವ್ರು ಹೇಳ್ತಾ ಇದ್ರೆ ಇದು ಭಾರಿ ಇಂಪಾರ್ಟೆಂಟ್. ಭೂಮಿಯಲ್ಲಿ ಇರ್ತಕ್ಕಂತ ಇವು ರೋಗಾಣುಗಳನ್ನೆಲ್ಲ ಇವು ಸಾಯಿಸ್ತವೆ. ಹಾಗಾಗಿ ನೀವು ಇದು ತಿಪ್ಪೆ ಗೊಬ್ಬರದಲ್ಲಾದ್ರೂ ಬೆಳೆಸಬಹುದು, ಒಂದಕ್ಕೆ ಎರಡು ಮಾಡಿ ನೀವು ಭೂಮಿಗೆ ಹಾಕೋದ್ರಿಂದ ಅದು ತುಂಬಾ ಅನುಕೂಲ ಆಗುತ್ತೆ. ಔಷಧಿಗಳು ಉಪಯೋಗಿಸೋದು ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ರೀತಿ ಬೇವು ಆಧಾರಿತ ಉತ್ಪನ್ನಗಳು ನಮ್ಮ ಆಫೀಸಲ್ಲೂ ಕೂಡ ಬೇವೆಣ್ಣೆ ಎಲ್ಲ ಬರುತ್ತೆ. ಅದು ಹೊಡೆಯೋದ್ರಿಂದ ನೀವು ಯಾವಾಗ ಬೇಕಾದ್ರೂ ಹೊಡಿಬಹುದು. ಹೊಡೆಯೋದ್ರಿಂದ ಎಲ್ಲ ಮೊಟ್ಟೆ ಇಟ್ಟಿರ್ತಾವಲ್ಲ ಕೀಟಗಳು, ಅದು ಮೊಟ್ಟೆನ ಸಾಯಿಸ್ಬಿಡ್ತದೆ. ಅವಾಗ ಮರಿ ಈಚೆನೆ ಬರೋದಿಲ್ಲ. ಅದು ಒಂದು ಒಳ್ಳೆ ಉತ್ತಮವಾದಂತ ಈ ಕೀಟನಾಶಕ. ಹಾಗಾಗಿ ನೀವು ಇದನ್ನೆಲ್ಲ ಉಪಯೋಗಿಸ್ಬೇಕು. ನಾನು ಇಷ್ಟೊತ್ತು ಹೇಳಿದೆ ಅದು ಮಾಡ್ಬೇಡ್ರಿ ಇದು ಮಾಡ್ಬೇಡ್ರಿ ಅಂತೇಳಿ, ಅದಕ್ಕೆ ಸೊಲ್ಯೂಷನ್ ಏನೋ ಇದು ಇವಾಗ ಹೇಳ್ತಾ ಇದೀವಲ್ಲ, ಬೇವು ನೆಪ್ಪಿತ ನಾವು ಇದನ್ನ ಪ್ರೊಡಕ್ಷನ್ ಉಪಯೋಗಿಸ್ಬೇಕು, ಜೈವಿಕ ಇದನ್ನ ಉಪಯೋಗಿಸ್ಬೇಕು, ಮತ್ತೆ ಸ್ಟಿಕ್ಕಿ ಟ್ರಾಪ್ಸ್ ಅವನ್ನೆಲ್ಲ ಉಪಯೋಗಿಸ್ಬೇಕು. ಅದೇ ರೀತಿ ಬೆಳೆ ಪರಿವರ್ತನೆ ಅವಾಗ ಹೇಳಿದ್ದೀನಿ, ಮೇನ್ ರೀಸನ್ ಏನೋ ಕಾಯಿಲೆಗೆ ಜಾಸ್ತಿ ಆಗಿರೋದಂದ್ರೆ ಬೆಳೆ ಪರಿವರ್ತನೆ ಇಲ್ಲ. ನೀವು ಮೇನ್ ಬೆಳೆ ಪರಿವರ್ತನೆ ಮಾಡ್ಬೇಕು. ಒಂದು ಬೆಳೆ ಆದ್ಮೇಲೆ ಆ ಕುಟುಂಬಕ್ಕೆ ಸೇರಿದ್ರೆ ಸೇರದೇ ಇರತಕ್ಕಂತ ಬೇರೆ ಬೆಳೆನ ಹಾಕ್ಬೇಕು, ಇಲ್ಲ ಗ್ಯಾಪ್ ಆದ್ರೂ ಕೊಡ್ಬೇಕು. ಆಯ್ತಾ, ಇದು ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಇನ್ನು ಮಾಮೂಲಿ ತಿಪ್ಪೆ ಗೊಬ್ಬರ ಸೇರಿಸ್ಬೇಕು, ಮತ್ತೆ ಅದ್ರ ಜೊತೆಗೆ ಏನಾಗಿದೆ ಜೀವಾಮೃತ, ಘನ ಜೀವಾಮೃತ, ಗೋವಾಮೃತ ಏನೇನೋ ಬಂದಿದೆ ಇವಾಗ. ಆಯ್ತಾ, ಮತ್ತೆ ಕೆಲವರೆಲ್ಲ ಫಿಶ್ ವೇಸ್ಟ್ ತಗೊಂಡೋಗ್ಬಿಟ್ಟು ಅದರಲ್ಲಿ ಫಿಶ್ ಅಮೈನ್ ಆಸಿಡ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಸ್ಪ್ರೇ ಮಾಡ್ತಾ ಒಳ್ಳೆ ರಿಸಲ್ಟ್ ಕೂಡ ತಗೋತಾ ಇದಾರೆ. ಸುಮಾರು ಜನ ರೈತರು ಸಿಮೆಂಟ್ ತೊಟ್ಟಿಗೆ ಕಟ್ಕೊಂಡ್ಬಿಟ್ಟು ಜೀವಾಮೃತ ಮಾಡಿ ಡೈಲಿ ಡ್ರಿಪ್ ಅಲ್ಲಿ ಅದನ್ನ ಬಿಡ್ತಾ ಇದಾರೆ. ಎಫೆಕ್ಟ್ ಕೂಡ ಚೆನ್ನಾಗಿದೆ. ಆಯ್ತಾ, ನಿಮಗೆ ಅದರಲ್ಲಿ ಅದ್ರ ಮೇಲೆ ಬೇಕಾದ್ರೂ ಕೂಡ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ವಿಡಿಯೋಗಳಿದಾವೆ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಜಾಸ್ತಿ ಖರ್ಚು ಮಾಡಂಗಿಲ್ಲ. ಒಂದು ಡ್ರಮ್ ಇರ್ಬೇಕು, ಅದಕ್ಕೊಂದು 4-5 kg ನೀವು ಕಡಲೆ ಹಿಟ್ಟು ತಗೋಬೇಕು, ಸ್ವಲ್ಪ ಬೆಲ್ಲ ಹಾಕ್ಬೇಕು, ಮತ್ತೆ ನಿಮ್ ಜಮೀನಲ್ಲೇ ಇರ್ತಕ್ಕಂಥ ಶುದ್ಧವಾದ ಮಣ್ಣನ್ನು ಎತ್ಕೊಂಡು ಹಾಕಿದ್ರೆ ನಿಮ್ ಜಮೀನಲ್ಲೇ ಇರ್ತಕ್ಕಂಥ ನಮ್ಗೆ ಯೂಸ್ ಆಗತಕ್ಕಂತ ಇದು ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗ್ತವೆ. ಅದನ್ನ ನಾವು ಮತ್ತೆ ಬೆಳಗ್ಗೆ ಕಳ್ಸಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಆಯ್ತಾ, ಇಷ್ಟೆಲ್ಲ ಮಾಡಿದ್ರೆ ನೀವು ಒಂದು ಏನು ಇಷ್ಟಿಸಿಂದ ನಾವು ಕೆಮಿಕಲ್ ಫಾರ್ಮಿಂಗ್ ಅಂತ ಏನ್ ಕರಿತಾ ಇದ್ದೀವಿ ಅದರಿಂದ ನಾವು ಸಾವಯವ ಕೃಷಿಗೆ ಬರಬಹುದು. ಆಯ್ತಾ, ಬರೀ ನಾವು ಬರೀ ತಿಪ್ಪೆ ಗೊಬ್ಬರದಲ್ಲೇ ಬೆಳಿತೀನಿ ಅಂದ್ರೆ ಆಗಲ್ಲ. ಇವೆಲ್ಲ ನಾವು ಮಿಕ್ಸ್ ಮಾಡ್ಬೇಕು, ಬೆಳೆ ಪರಿವರ್ತನೆ ಮಾಡ್ಬೇಕು, ಇವೆಲ್ಲ ನಾವು ಜೈವಿಕ ಕೀಟನಾಶಕಗಳನ್ನ ಬಳಸ್ಬೇಕು. ಇವೆಲ್ಲ ಮಾಡಿದ್ರೆ ನಿಮ್ಗೆ ಉತ್ತಮವಾದ ಇಳುವರಿ ಬರ್ತದೆ. ಮತ್ತೇನಾಗುತ್ತೆ ಅಂತಂದ್ರೆ ನಿಮ್ಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಬೆಳೆ ಉತ್ಪಾದನೆ ವೆಚ್ಚ ಕಡಿಮೆ ಆಗುತ್ತೆ. ಅವ್ ನಿಮ್ಗೆ ರೇಟ್ ಕಡಿಮೆ ಆದ್ರೂ ಲಾಸ್ ಅನ್ನೋದು ಇಲ್ಲ. ಇವಾಗ ನೀನು 2.5-3 lakh ಹಾಕಿ ಒಂದು ಎಕರೆ ಟೊಮೆಟೋಗ್ ಬೆಳೆದಾಗ ನಿನ್ಗೆ ಒಂದು 300 rupees ಮೇಲೆ ಸಿಗ್ಲೇಬೇಕು ರೇಟ್, ಇಲ್ಲಾಂದ್ರೆ ನಿನ್ಗೆ ವರ್ಕೌಟ್ ಆಗಲ್ಲ. ಅದೇ ನೀನು ನೀನೇ ಮಾಡ್ಕೊಂಡು ಆ 2.5-3 lakh 1 lakh ಮಾಡ್ಕೊಂಡೆ ಅನ್ಕೋ ಒಂದ್ ಎಕರೆಗೆ ಬಂಡವಾಳ, ಅದಾಗ ನಿನ್ಗೆ ರೇಟ್ ಸ್ವಲ್ಪ ಕಡಿಮೆ ಸಿಕ್ಕಿದ್ರು ಅನುಕೂಲ ಆಗುತ್ತೆ. ಅರ್ಥಾಯ್ತಾ? ಕೃಷಿ ಅಂದ್ರೆ ನಾವು ನೋಡ್ದಂಗೆ ನೀವು ನೋಡ್ದಂಗೆ ಏನು, ಕೃಷಿ ಅಂದ್ರೆ ಕಸದಿಂದ ನಾವು ರಸ ಮಾಡ್ಬೇಕು. ಅದಿಲ್ಲ, ಇವಾಗ ಏನಾಗ್ತಾ ಇದೆ ರಿವರ್ಸ್ ಆಗಿ ರಸದಿಂದ ನಾವು ಕಸ ಮಾಡ್ತಾ ಇದ್ವಿ, ಪ್ಲಾಸ್ಟಿಕ್ ಎತ್ಕೊಂಡೋಗ ಹಾಕ್ತಿವಿ, ಅದ್ ಮಾಡ್ತೀವಿ ಇದ್ ಮಾಡ್ತೀವಿ. ಮತ್ತೆ ಕಳೆನಾಶಕಗಳು, ರೆಡ್ಡಿ ಅವ್ರು ಹೇಳಿದ್ರು ಒಂದು ಕಳೆನಾಶಕಗಳು ಭಾರಿ ಡೇಂಜರ್. ಲೆಕ್ಕಕ್ಕಳು ಯಾವ ರೀತಿ ಡೇಂಜರ್ ಅಂದ್ರೆ ಅದು ಹೊಡೆದ ತಕ್ಷಣ ಗಿಡನ ಸುತ್ತೋಗ್ತಾ ಇದ್ರೆ ಇನ್ನು ನಮ್ಮ ಆರೋಗ್ಯದ ಮೇಲೆ ಅಷ್ಟೇ ಪ್ರಭಾವ ಇರ್ತದೆ. ಹೌದಲ್ಲ, ನಾವು ಸತ್ತೋಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಅದು ಆ ಭೂಮಿದ ಏನಾದ್ರೂ ನಾವು ತಿಂದ್ರೆ ಅದು ನಮ್ಗೂ ಕೂಡ ಅಷ್ಟು ಪ್ರಭಾವ ಉಂಟಾಗುತ್ತೆ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂತ ಬೀಡ್ ಮ್ಯಾಟ್ ನೋಡಿ, ಅವ್ರು 1 acre 60,000 rupees ಇನ್ವೆಸ್ಟ್ ಮಾಡಿದ್ದಾರೆ, 5 years ಬರ್ತದಂತೆ. ಅಲ್ಲಿಗೆ ಎಷ್ಟಾಯ್ತು, 1 ವರ್ಷಕ್ಕೆ 12,000 1 acre. ನೀವು ವರ್ಷ ಪೂರ್ತಿ ಕಳೆ ತೆಗಿಯಂಗಿಲ್ಲ. ಅದೇ ನೀವು 1 ವರ್ಷದಲ್ಲಿ 1 acre ಮೇಲೆ ಆಳುಗಳಿಗೆ ಕರ್ಕೊಂಡ್ಬಂದ್ಬಿಟ್ಟು ಕಳೆ ತೆಗಿಸ್ಬೇಕಂದ್ರೆ ನನ್ನ ಪ್ರಕಾರ 15,000 rupees ಆಗುತ್ತೆ, 20,000 ಆರಾಮಾಗಿ ಆಗುತ್ತೆ. ನೀವು ಒಂದು 3 ಬೆಳೆ ಮಾಡಿದ್ರೆ 20,000 ಅಂದ್ರೆ 60,000 ಒಂದು ವರ್ಷದಲ್ಲಿ ಆಗುತ್ತೆ ಜನಗಳಿಂದ ತೆಗಿಸ್ಬೇಕು ಅಂತ. ನೀವು ಅದನ್ನೇ ವೀಡ್ ಮ್ಯಾಟ್ ಉಪಯೋಗಿಸ್ಕೊಂಡು ಅದನ್ನ ಮತ್ತೆ ಒಂದು ಬೆಳೆ ಆದ್ಮೇಲೆ ಅದನ್ನ ಭದ್ರವಾಗಿ ಎತ್ತಿಟ್ಕೊಂಡು ಮತ್ತೆ ನೆಕ್ಸ್ಟ್ ಬೆಳೆಗೆ ಆತರ ರೆಡಿ ಅವ್ರು 5 ಬೆಳೆ ಹೇಳ್ತಾ ಇದ್ದಾರೆ. ನೀವು ಇನ್ನೂ ಬುದ್ಧಿವಂತಿಕೆ ಉಪಯೋಗಿಸ್ ಮಾಡಿ 6-7 ಬೆಳೆಗೆ ಉಪಯೋಗಿಸಿದ್ದೆ ಆದ್ರೆ ನಿಮ್ಗೆ ಅದೇನು ಕಾಸ್ಟ್ ಅನ್ಸಲ್ಲ. ಆಯ್ತಾ, ನಾವು ಲೇಬರ್ ಏನ್ ಕೊಡ್ತೀವಿ ಅದರಿಂದ ತುಂಬಾ ಕಡಿಮೆ ಖರ್ಚಲ್ಲಿ ನಮ್ಗೆ ವೀಡ್ ಮ್ಯಾಟ್ ಬರ್ತದೆ. ಇವೆಲ್ಲ ವೀಡ್ಸ್ ಇಂದನು ನಮ್ಗೆ ಏನಾಗುತ್ತೆ, ನಾವು ಹಾಕಿದ ಗೊಬ್ಬರ ಎಲ್ಲ ತಿಂದಾಗ್ತದೆ. ಮತ್ತೆ ಬೇರೆ ಇವಾಗೆಲ್ಲ ಈ ಬೇರೆ ಸೊಪ್ಪು ಎಲ್ಲ ಕೇಳಿದ್ರಲ್ಲಪ್ಪ, ಅದೆಲ್ಲ ಈ ವೈಟ್ ಪ್ಲೇಸ್ಗೆ ಅದಕ್ಕಿದಕ್ಕೆ ಅದು ಒಂಥರ ಏನು ಜಾಗ ಮಾಡ್ಕೊಡ್ತದೆ. ಆ ವೈಟ್ ಪ್ಲೇ ಎಲ್ಲ ಬಂದು ಅದ್ರ ಮೇಲೆ ಕೂತ್ಕೊಳ್ತದೆ, ಆಮೇಲೆ ಏನಾಗುತ್ತೆ ನಮ್ ಬೆಳೆ ಮೇಲೆ ಕೂತ್ಕೊಳ್ಳುತ್ತೆ, ರೋಗ ಜಾಸ್ತಿ ಆಗುತ್ತೆ. ನಿಮ್ದು ತೋಟ ರೋಗ ಕಡಿಮೆ ಆಗ್ಬೇಕಂದ್ರೆ ಆ ತೋಟದಲ್ಲಿ ಕಳೆಗಳು ಇರಬಾರ್ದು. ಕಳೆಗಳು ಇಷ್ಟು ದಿವಸದಿಂದ ನೀವೇನ್ ಮಾಡ್ತಾ ಇದ್ರೆ ಕಳೆನಾಶಕ ಹೊಡೆದ್ಬಿಡ್ತಾವ್ರಿ. ಇವಾಗ ಅವ್ರೇ ಹೇಳಿದಾರೆ ಬೇಡ ಹೊಡಿಬೇಡಿ, ಕಳೆನಾಶಕ ಬೇಡ, ವೀಡ್ ಮ್ಯಾಟ್ ಹಾಕಿಳಿ, 1,000 ಜಾಸ್ತಿ ಆಗುತ್ತೆ. ಫಸ್ಟ್ನೇ ವರ್ಷ ನಿಮ್ಗೆ ಕಷ್ಟ ಅನ್ಸ್ಬೋದು, ಆಮೇಲೆ ಅದೇನಾಗುತ್ತೆ ಅನುಕೂಲ ಆಗುತ್ತೆ. ಈ ತರ ಎಲ್ಲ ಮಾಡಿದ್ರೆ ನಾವು ಒಂದೇನಾದ್ರೂ ನಮ್ಮ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲ ವಿಷ ಹಾಕಿ ಹಾಕಿ ನಾವು ವಿಷ ತಿಂದು ಬೇರೆಯವ್ರಿಗೂ ವಿಷ ತಿನ್ಸಂಗ ಆಗುತ್ತೆ. ಇಷ್ಟು ಪೇಷಂಟ್ ಕೇಳ್ಕೊಂಡಿದೀರ, ಇದಕ್ಕೆಲ್ಲ ನಾನು ಧನ್ಯವಾದಗಳು ಹೇಳ್ತಾ, ರೆಡಿಯವರ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ.

ಕೇಳುಗರೆ, ನಿಮಗೆ ಆರೋಗ್ಯದ ಬಗ್ಗೆ ಮಾಹಿತಿ ಬೇಕೇ? ಹಾಗಾದರೆ ಕೇಳಿ, ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕಾರ್ಯಕ್ರಮಗಳನ್ನು ನಿಮ್ಮ ಮೆಚ್ಚಿನ 90.4 ತರಂಗಾಂತರಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಜಾಹೀರಾತುಗಳಿಗಾಗಿ 256-999 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ.

ಬೆಳೆಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಸಮಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ನಿತ್ಯ ಕೇಳುಗರು ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ನಾವು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಂಡೆವು. ಈ ದಿನದ ಕಾರ್ಯಕ್ರಮದಲ್ಲಿ ಮೌರ್ಯ ವಂಶದ ಪ್ರಸಿದ್ಧ ದೊರೆಯಾದ ಅಶೋಕರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಇತಿಹಾಸದಲ್ಲಿ ಅಮರನಾಗಿರುವ ಈತ ಬಿಂದುಸಾರನ ಮಗ, ಚಂದ್ರಗುಪ್ತ ಮೌರ್ಯನ ಮೊಮ್ಮಗ. ಬಿಂದುಸಾರನ ಆಳ್ವಿಕೆ ಕೊನೆಗೊಂಡ ಕೆಲವು ವರ್ಷಗಳ ಆನಂತರ ಪಟ್ಟಕ್ಕೆ ಬಂದ. ಚಕ್ರಾಧಿಪತಿಯಾಗುವ ಮೊದಲು ತಕ್ಷಶಿಲಾ ಮತ್ತು ಉಜ್ಜಯಿನಿಗಳಲ್ಲಿ ರಾಜ್ಯಪಾಲನಾಗಿದ್ದ. ಪಟ್ಟಕ್ಕೆ ಬರಲು ಬಹಳ ಹೋರಾಡಬೇಕಾಯಿತು. ಬಿಂದುಸಾರ ತೀರಿಕೊಂಡ ಮೇಲೆ ರಾಜ್ಯಕ್ಕಾಗಿ ಮಕ್ಕಳಲ್ಲಿ ಸತತ ಹೋರಾಟ ನಡೆಯಿತು. ಹೋರಾಟದಲ್ಲಿ ಅಶೋಕನಿಗೆ ವಿಜಯ ಲಭಿಸಿತು. ಶಾಸನಗಳಲ್ಲಿ ಅಶೋಕನನ್ನು ದೇವನಾಂಪ್ರಿಯ, ಅಂದರೆ ದೇವತೆಗಳಿಗೆ ಪ್ರಿಯನಾದವ ಎಂದು ಸಂಬೋಧಿಸಲಾಗಿದೆ. ಅಶೋಕ ಎಂಬ ಹೆಸರು ಮಸ್ಕಿ ಶಾಸನದಲ್ಲಿ ಕಂಡುಬರುತ್ತದೆ. ಪ್ರಿಯದರ್ಶಿ ಎಂಬುದು ಅಶೋಕನ ತಂದೆ ಮತ್ತು ತಾತಂದಿರ ಬಿರುದು. ಅಶೋಕನ ಬಗ್ಗೆ ಈ ಸಂಬೋಧನೆಯು ಉಂಟು. ಅಶೋಕ ಪಟ್ಟಕ್ಕೆ ಬಂದ ಮೊದಲ ವರ್ಷಗಳ ಬಗ್ಗೆ ಖಚಿತವಾಗಿ ಏನನ್ನೂ ಹೇಳಲಾಗುವುದಿಲ್ಲ. ಇತರ ಪ್ರಭುಗಳಂತೆ ಆತನು ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿದ್ದನೆಂದು ಹೇಳಲಾಗಿದೆ. ಆನಂತರ ಕೈಗೊಂಡ ಕಳಿಂಗ ಯುದ್ಧ ಅವನ ಜೀವನದಲ್ಲಿ ಒಂದು ಮಹತ್ತರ ಘಟನೆಯಾಗಿದೆ. ಅಲ್ಲಿ ಕಂಡ ರಕ್ತದ ಕೋಡಿ, ಕೊಳೆ, ಹಿಂಸೆ ಮುಂತಾದ ಘೋರ ಘಟನೆಗಳು ಅಶೋಕನ ಮನಸ್ಸನ್ನು ಬದಲಾಯಿಸಿದವು. ದಿಗ್ವಿಜಯಕ್ಕೆ ಬಂದ ದೊರೆ ಧರ್ಮ ವಿಜಯಿಯಾಗಿ ಹಿಂತಿರುಗಿದ. ಅಂದಿನಿಂದ ಅಶೋಕನ ರಾಜನೀತಿಯಲ್ಲಿ ಅನೇಕ ಬದಲಾವಣೆಗಳಾದವು. ಕಾಶ್ಮೀರದ ಚರಿತ್ರಕಾರ ಕಳಹನನ ಪ್ರಕಾರ ಅಶೋಕ ಮೊದಲಿಗೆ ಶಿವಭಕ್ತನಾಗಿದ್ದ. ಕಳಿಂಗ ಯುದ್ಧ ನಂತರ ಆತನ ಮನಸ್ಸು ಬೌದ್ಧ ಮತದತ್ತ ಹರಿಯಿತು. ಅಂದಿನಿಂದ ಆತ ಬುದ್ಧನ ಉಪಾಸಕನಾದ. ಬುದ್ಧಗಯೆಗೆ ತೆರಳಿ ಅಲ್ಲಿನ ಬೌದ್ಧ ಭಿಕ್ಷುಗಳೊಡನೆ ಸಂಬಂಧ ಬೆಳೆಸಿದ. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಬಹಳ ಶ್ರಮಿಸಿದ. ಧಾರ್ಮಿಕ ಪ್ರವಾಸಗಳನ್ನು ಕೈಗೊಂಡು ಧರ್ಮ ಪ್ರಚಾರ ಮಾಡಿದ. ಬೌದ್ಧ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿದ. ಬುದ್ಧನ ಜನ್ಮಸ್ಥಳವನ್ನು ಸಂದರ್ಶಿಸಿದ. ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಅಶೋಕ ಬಹಳ ಶ್ರಮಿಸಿದ. ರಾಜ್ಯದಲ್ಲೆಲ್ಲ ಧರ್ಮಸ್ತಂಭಗಳನ್ನು ನಡೆಸಿದ. ಧರ್ಮ ಮಹಾಮಾತ್ರರೆಂಬ ಅಧಿಕಾರಿಗಳನ್ನು ನೇಮಿಸಿದ. ಜೊತೆಗೆ ರಾಜಕರು ಮತ್ತು ಪ್ರಾದೇಶಿಕರು ಎಂಬ ಎರಡು ಬಗೆಯ ಅಧಿಕಾರಿಗಳನ್ನು ನೇಮಿಸಿದ. ದೇಶದ ಎಲ್ಲಾ ಕಡೆಗಳಲ್ಲಿ ಶಿಲಾಶಾಸನಗಳನ್ನು ನಡೆಸಿದ. ವಿಶ್ವದ ಅನೇಕ ಭಾಗಗಳಿಗೆ ಧರ್ಮ ನಿಯೋಗಗಳನ್ನು ಕಳುಹಿಸಿದ. ಅಶೋಕನ ಮಗ ಅಥವಾ ತಮ್ಮನಾದ ಮಹೇಂದ್ರನೇ ಸಿಂಹಳಕ್ಕೆ ಹೋದ. ನಿಯೋಗದ ನಾಯಕನಾಗಿದ್ದ. ತಾನು ಬೌದ್ಧ ಮತಾವಲಂಬಿಯಾಗಿದ್ದರೂ ಅಶೋಕ ಪರಧರ್ಮ ಸಹಿಷ್ಣುವಾಗಿದ್ದ. ಯಾವ ಧರ್ಮವನ್ನು ಆತ ನಿಂದಿಸಲಿಲ್ಲ. ಹಿಂದೂ ಧರ್ಮ ಮತ್ತು ಜೈನ ಧರ್ಮಗಳಿಗೂ ಉತ್ತೇಜನ ನೀಡಿದ. ತಾನು ಮೆಚ್ಚಿ ಅನುಸರಿಸಿದ ಬೌದ್ಧ ಮತವನ್ನು ಎಂದು ಇಷ್ಟಕ್ಕೆ ವಿರೋಧವಾಗಿ ಯಾರ ಮೇಲೂ ಹೇರಲಿಲ್ಲ. ನೈತಿಕ ಮಾರ್ಗಗಳನ್ನು ಬಹಳವಾಗಿ ಅನುಮೋದಿಸಿದ. ನೀತಿ ಇಲ್ಲದೆ ಸುಖವನ್ನು ಪಡೆಯುವುದು ಬಹಳ ಕಷ್ಟ ಎಂದು ಶಾಸನಗಳ ಮೂಲಕ ಸಾರಿದನು. ಆಧ್ಯಾತ್ಮಿಕ ಅಂತರಾಳ ಜೀವನದ ಉದ್ದೇಶಗಳಲ್ಲಿ ಒಂದಾಗಿರಬೇಕೆಂದು ಹೇಳಿದ ಕೀರ್ತಿ ಅವನದು. ತಾನು ಹೇಳಿದ್ದನ್ನು ನಿತ್ಯ ಜೀವನದಲ್ಲಿ ಮಾಡಿ ತೋರಿಸಿದ ಉದಾತ್ತ ವ್ಯಕ್ತಿ ಆತ. ಅಹಿಂಸೆಯನ್ನು ಬೋಧಿಸಿ ಅದುವೇ ಹಿರಿಯ ಧರ್ಮವೆಂದು ಒತ್ತಿ ಹೇಳಿದ. ಅಶೋಕ ಮಾಡಿದಷ್ಟು ಜನೋಪಕಾರಿ ಕೆಲಸಗಳನ್ನು ಮಾಡಿದವರು ಅತಿ ವಿರಳ. ಅವನ ಪ್ರಾಣಿ ದಯೆಯಂತೂ ವಿಶ್ವವಿಖ್ಯಾತವಾಗಿದೆ. ರಾಜ್ಯದಲ್ಲೆಲ್ಲ ಸಾಲು ಮರಗಳನ್ನು ನಡೆಸಿದ. ವಿಶ್ರಾಂತಿ ಗೃಹಗಳನ್ನು ತೆರೆದ. ಔಷಧಾಲಯಗಳನ್ನು ಕಟ್ಟಿಸಿದ. ದಾನ ಧರ್ಮಗಳಲ್ಲಂತೂ ಅವನದು ಎತ್ತಿದ ಕೈ. ಅಶೋಕನಷ್ಟು ಜನಾನುರಾಗಿಗಳಾದ ದೊರೆಗಳು ಬಹಳ ಅಪರೂಪ. ಅಶೋಕ ಚಕ್ರಾಧಿಪತ್ಯ ಯೋನ ಕಾಂಬೋಜ ಗಾಂಧಾರದಿಂದ ಹಿಡಿದು ಆಂಧ್ರ ಪ್ರದೇಶದವರೆಗೂ ಬಹು ವಿಸ್ತಾರವಾಗಿ ಅಬ್ಬಿತ್ತು. ಕಾಶ್ಮೀರ ಮತ್ತು ನೇಪಾಳಗಳು ಅಶೋಕನ ಅಧೀನದಲ್ಲಿದ್ದುವೆಂದು ಹೇಳಲಾಗಿದೆ. ಉತ್ತರ ಬಂಗಾಳ ಅವನ ರಾಜ್ಯದಲ್ಲಿ ಸೇರಿತ್ತು. ಅವನ ರಾಜ್ಯ ತಮಿಳು ದೇಶದವರೆಗೂ ಅಬ್ಬಿತ್ತು. ಈಚೆಗೆ ಬೆಳಕಿಗೆ ಬಂದಿರುವ ಕೆಲವು ಶಾಸನಗಳ ಪ್ರಕಾರ ಹಿಮಾಲಯದ ಅನೇಕ ಕಣಿವೆ ಪ್ರದೇಶಗಳು ಅಶೋಕನ ಆಳ್ವಿಕೆಗೆ ಒಳಪಟ್ಟಿದ್ದವು. ಭಾರತದ ಇತಿಹಾಸದಲ್ಲದೆ ಇಡೀ ವಿಶ್ವದ ಇತಿಹಾಸದಲ್ಲಿ ಅಶೋಕನಿಗೆ ವಿಶಿಷ್ಟ ಸ್ಥಾನವಿದೆ. ಸಾವಿರಾರು ರಾಜ ಮಹಾರಾಜರುಗಳ ನಡುವೆ ಅವನು ಅತ್ಯಂತ ಪ್ರಕಾಶಮಾನವಾಗಿ ಶೋಭಿಸುತ್ತಿದ್ದಾನೆ.
ಅವನ ಧರ್ಮ ಸಹಿಷ್ಣುತೆ, ಕಾರ್ಯತತ್ಪರತೆ, ಸೇವೆಯ ಮನೋಭಾವ, ಶಾಂತಿ ಪ್ರೇಮ ಇವು ಸದಾಕಾಲವೂ ಅಚ್ಚಡಿಯದೆ ನಿಂತಿವೆ. ಅಷ್ಟು ದೊಡ್ಡ ಸಾಮ್ರಾಜ್ಯದ ಒಡೆಯನಾಗಿ ಅದರ ಸೂತ್ರಧಾರಿಯಾಗಿ ಪ್ರಜೆಗಳ ದಯವನ್ನು ಪಾಲಿಸಿದ ಕೀರ್ತಿ ಅವನದು. ಅಶೋಕ ಚಾಣಾಕ್ಷ ರಾಜಕಾರಣಿಯೂ ಆಗಿದ್ದ, ಅತ್ಯುನ್ನತ ಯೋಧನೂ ಆಗಿದ್ದ. ಆಗಿಲ್ಲದಿದ್ದರೆ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನಡೆಸಿಕೊಂಡು ಹೋಗುವುದು ಕಷ್ಟವಾಗುತ್ತಿತ್ತು. ಶೇಷ ವ್ಯವಸ್ಥೆಯಲ್ಲಿದ್ದ ಬೌದ್ಧ ಧರ್ಮಕ್ಕೆ ಒಂದು ರೂಪ ಕೊಟ್ಟು ಅದನ್ನು ವಿಶ್ವಧರ್ಮವನ್ನಾಗಿ ಮಾಡಿದ ಕೀರ್ತಿ ಅಶೋಕನಿಗೆ ಸಲ್ಲುತ್ತದೆ. ತನ್ನ ಪ್ರಜೆಗಳಲ್ಲಿ ಸದ್ಭಾವನೆಗಳನ್ನು ಮೂಡಿಸಿ ಅವರು ಸತ್ಪ್ರಜೆಗಳಾಗಲು ಆತ ಸದಾ ಶ್ರಮಿಸಿದ. ಮಾನವತೆಯೇ ಮೂರ್ತಿವೆಂತಿದ್ದ ಅಶೋಕನ ಹಿರಿಮೆ ಸದಾಕಾಲವೂ ನಿಲ್ಲುವಂಥದು. ಆತ ಬರೀ ಭಾರತದ ಇತಿಹಾಸಕ್ಕೆ ಸೇರಿದ ವ್ಯಕ್ತಿಯಲ್ಲ, ಮಾನವ ಕೋಟಿಯ ಪ್ರತಿನಿಧಿಯಾಗಿ ವಿಶ್ವದ ಇತಿಹಾಸದ ಮೊದಲಿಗರಲ್ಲಿ ಒಬ್ಬನಾಗಿದ್ದಾನೆ. ಭಾರತದ ಇತಿಹಾಸದ ಸೀಮಾ ಪುರುಷ ಅಶೋಕನೆಂದರೆ ಅತಿಶಯವೇನಿಲ್ಲ. ಕೇಳುವರೆ, ಇದುವರೆಗೂ ಮೌರ್ಯರ ವಂಶದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಯಾದ ಅಶೋಕನ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ರ ನಮ್ಮ ಧ್ವನಿ 90.4 MHz ನಲ್ಲಿ. ಧನ್ಯವಾದಗಳು.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಶಾತವಾಹನರ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕರ್ನಾಟಕವನ್ನು ಆಳಿದ ಮೊದಲ ಹಿರಿಯ ಐತಿಹಾಸಿಕ ಸಾಮ್ರಾಜ್ಯದ ಸಂಸ್ಥಾಪಕರು ಶಾತವಾಹನರು. ಆರಂಭದಲ್ಲಿ ಅವರು ಮೌರ್ಯರ ಸಾಮಂತರಾಗಿದ್ದರು. ಮೌರ್ಯರ ಪತನದ ನಂತರ ಸ್ವತಂತ್ರರಾಗಿ ಶಾತವಾಹನ ವಂಶವನ್ನು ಸ್ಥಾಪಿಸಿದರು. ಪೈತಾನ್ ಅವರ ರಾಜಧಾನಿಯಾಗಿತ್ತು. ಅವರು ಸುಮಾರು 460 ವರ್ಷಗಳ ಕಾಲ ಕರ್ನಾಟಕವನ್ನಾಳಿದರು. ಅವರ ಸಾಮ್ರಾಜ್ಯವು ದಕ್ಷಿಣ ಭಾರತವಲ್ಲದೆ ಉತ್ತರ ಭಾರತಕ್ಕೂ ವ್ಯಾಪಿಸಿತ್ತು. ಕರ್ನಾಟಕದ ಬಹುಭಾಗಗಳನ್ನು ಅವರು ಆಳಿದರು. ಶಾತಕರ್ಣಿ, ಗೌತಮಿ ಪುತ್ರ, ಪುಲಮಾಯಿ, ಯಜ್ಞಶ್ರೀಗಳು ಈ ವಂಶದ ಮುಖ್ಯ ದೊರೆಗಳು. ಅವರು ವೈದಿಕ ಧರ್ಮದ ಪೋಷಕರು, ದಕ್ಷ ಆಡಳಿತಗಾರರು, ಕಲೆ ಸಾಹಿತ್ಯ ಧರ್ಮಗಳ ಪೋಷಕರಾಗಿ ಉತ್ತರ ಮತ್ತು ದಕ್ಷಿಣ ಭಾರತಗಳ ನಡುವೆ ಮೊದಲಿಗೆ ಸಾಂಸ್ಕೃತಿಕ ಐಕ್ಯತೆಯನ್ನು ತಂದು ಬೃಹತ್ ಭಾರತಕ್ಕೆ ತಳಹದಿ ಹಾಕಿದರು. ಅವರ ಆಶ್ರಯದಲ್ಲಿ ಬೌದ್ಧ ಧರ್ಮ ಮತ್ತು ಪ್ರಾಕೃತ ಭಾಷೆಗಳು ವಿಪುಲವಾಗಿ ಬೆಳೆದವು. ಇವೆಲ್ಲವುಗಳ ಸಂಗಮ ಎಂಬಂತೆ ಕ್ರಿಸ್ತ ಶಕ 278 ಶಾಲಿವಾಹನ ಶಕೆಯನ್ನು ಆರಂಭಿಸಿದರು. ಶಾತವಾಹನರು ಮಧ್ಯ ಏಷ್ಯಾದಿಂದ ಆಕ್ರಮಣಗಳಿಗೆ ತಡೆದುಕೊಂಡು ಎಂದೂ ಸೋಲದೆ ದೊಡ್ಡ ಮತ್ತು ಪ್ರಬಲ ಸಾಮ್ರಾಜ್ಯದ ಆಳ್ವಿಕೆ ಮಾಡಿದರು. ಅವರು ವಿಷ್ಣುವಿನ ಆರಾಧಕರು ಮತ್ತು ಶಿವ, ಗೌರಿ, ಇಂದ್ರ, ಸೂರ್ಯ ಮತ್ತು ಚಂದ್ರ ಇತರ ಅವತಾರಗಳು ಅವರ ದೇವಸ್ಥಾನಗಳಲ್ಲಿ ಕಾಣಬರುವವು. ಶಾತವಾಹನರು ವಿಶ್ವದಲ್ಲಿ ವೈದಿಕ ಸಂಸ್ಕೃತಿ, ಭಾಷೆ ಮತ್ತು ಧರ್ಮ ವ್ಯಾಪಿಸುವಂತೆ ಮಾಡಿದ್ದಾರೆ. ಅವರ ನಾಣ್ಯಗಳಲ್ಲಿ ಅಡುಗುಗಳ ಚಿತ್ರಗಳನ್ನು ನೋಡಿ ವಿದೇಶ ವ್ಯಾಪಾರದಲ್ಲಿ ಕೂಡ ಅವರು ಮುಂದಿದ್ದರು ಎಂಬುದನ್ನು ತಿಳಿಯಬಹುದು. ಇನ್ನು ಶಾತವಾಹನರ ಮೂಲದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇವರ ಮೂಲದ ಬಗ್ಗೆ ವಿದ್ವಾಂಸರಲ್ಲಿ ಎರಡು ಅಭಿಪ್ರಾಯಗಳಿವೆ. ಮೊದಲನೆಯದು ತೆಲುಗು ಮೂಲ. ಇವರು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳುತ್ತಿದ್ದು ಮೌರ್ಯ ಸಾಮ್ರಾಜ್ಯದ ಸಾಮಂತರಾಗಿ ಅವರ ಪತನ ನಂತರ ಸ್ವತಂತ್ರಗೊಂಡರು. ಈ ಸಿದ್ಧಾಂತದ ವಾದಕರು ಪ್ರೊಫೆಸರ್ ವಿ.ಎ. ಸ್ಮಿತ್ ಮತ್ತು ಭಂಡಾರ್ಕರ್. ಇವರ ಪ್ರಕಾರ ಶಾತವಾಹನರ ನೆಲೆ ಶ್ರೀಕಾಕುಳಂ, ಕೃಷ್ಣ, ಗುಂಟೂರು, ಪೈತಾನ್ಗಳು. ನಾಣ್ಯಗಳಲ್ಲಿ ಮತ್ತು ಶಾಸನಗಳಲ್ಲಿ ಇವರನ್ನು ಆಂಧ್ರರೆಂದು, ಸ್ಕಂದ ಪುರಾಣದಲ್ಲಿಯೂ ಇವರನ್ನು ಆಂಧ್ರರೆಂದು ಕರೆಯಲಾಗಿದೆ. ಇನ್ನು ಎರಡನೆಯದು ಕನ್ನಡ ಮೂಲ. ಕೆ.ಪಿ. ಜಯಸ್ವಾಲ್ ರವರ ಪ್ರಕಾರ ಇವರು ಕನ್ನಡ ನಾಡಿಗೆ ಸೇರಿದವರು. ಹಿರೆ ಅಡಗಲಿಯಲ್ಲಿ ದೊರೆತಿರುವ ಶಾಸನವು ಇವರು ಕನ್ನಡಿಗರೆಂಬುದನ್ನು ಹೇಳುತ್ತದೆ. ಉತ್ತರದ ಮೈಸೂರನ್ನು ಆಲ ಮತ್ತು ಇತರ ದೊರೆಗಳು ಆಳುತ್ತಿದ್ದರು. ಇನ್ನು ಶಾತವಾಹನರ ಪ್ರಮುಖ ಸಾಮ್ರಾಟರ ಬಗ್ಗೆ ತಿಳಿದುಕೊಳ್ಳುವುದಾದರೆ ಸಿಮುಕನ ಸಾಧನೆಗಳು. ಸಿಮುಕ ಈ ವಂಶದ ಸ್ಥಾಪಕ. ಪೈತಾನ್ ಇವರ ರಾಜಧಾನಿ. ಕ್ರಿಸ್ತಪೂರ್ವ 235 ಇವನು ಮೌರ್ಯರ ದೊರೆ ಸುಶೀಮನನ್ನು ಕೊಂದು ಸ್ವತಂತ್ರನಾದನು. ನಾನಾಘಾಟ್ ಶಾಸನ ಇವನನ್ನು ರಾಜಸಿಮುಕ ಶಾತವಾಹನ ಎಂದು ವರ್ಣಿಸಿದೆ. ಇವನು 23 ವರ್ಷಗಳ ಕಾಲ ರಾಜ್ಯವಾಲಿದನು. ನಂತರ ಅವನ ತಮ್ಮ ಕೃಷ್ಣನು 10 ವರ್ಷ ರಾಜ್ಯವಾಲಿದನು. ಈತ ನಾಸಿಕ್ನವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಈತ ನಾಸಿಕ್ನಲ್ಲಿ ಬೌದ್ಧ ದೇವಾಲಯವನ್ನು ನಿರ್ಮಿಸಿದನು. ಶ್ರೀಕಾಕುಲಂ ಸಿಮುಕನ ರಾಜಧಾನಿಯಾಗಿತ್ತು. ಅವರು ಮಧ್ಯಪ್ರದೇಶದ ಮೇಲೆ ಶಾತವಾಹನರ ನಿಯಮ ವಿಸ್ತರಿಸಲಾಯಿತು. ನಂತರ 1 ಶಾತಕರ್ಣಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಈತ ಕ್ರಿಸ್ತಪೂರ್ವ 194 ಅಧಿಕಾರಕ್ಕೆ ಬಂದನು. ಇವನು ಆರಂಭ ಶಾತವಾಹನರಲ್ಲಿ ಅತಿ ಪ್ರಬಲ ದೊರೆ. ಇವನು ಅನುಪ, ಮಾಲ್ವಾ, ವಿದರ್ಭಗಳನ್ನು ಗೆದ್ದು ವಿಂಧ್ಯ ಪರ್ವತದಿಂದ ಕೊಂಕಣದವರೆಗೆ ಅಗಲಿಸಿದನು. ಆತ ಅಶ್ವಮೇಧ ಮತ್ತು ರಾಜಸೂಯ ಯಾಗಗಳನ್ನು ಆಚರಿಸಿದನು. ಅಪ್ರತಿಹಿತ ಇವನ ಬಿರುದು. ಇವನು ಆದ ಮೇಲೆ 2 ಶಾತಕರ್ಣಿ ಸುಮಾರು 56 ವರ್ಷ ನಾಡನ್ನಾಳಿದನು. ಈತ ತೆಲಂಗಾಣ, ಪಶ್ಚಿಮದ ಮಹಾ, ಅತಿಗುಂಪ, ಕಲ್ಪರಹದಲ್ಲಿ ಈ ಬಗೆಯಾಗಿ ಉಲ್ಲೇಖಿಸುತ್ತಾನೆ. ಮಾಡಿದ ಕಲಿಂಗದ ದೊರೆ ಕಾರವೆಲ್ಲನೊಡನೆ ಕಾಲಗ ಮಾಡಿ ಕಲಿಂಗವನ್ನು ತನ್ನದಾಗಿಸಿಕೊಂಡನಂತೆ. ನಂತರ ಆಲನ ಬಗ್ಗೆ ತಿಳಿದುಕೊಳ್ಳುವುದಾದರೆ ಆಲ 1 ಶಾತಕರ್ಣಿಯ ನಂತರದ ದೊರೆ. ಈತನು ತನ್ನ ಪೂರ್ವಜಿಕರು ಕೊಟ್ಟ ರಾಜ್ಯವನ್ನು ಹಾಗೆ ತನ್ನ ನಂತರದ ಅರಸುಗಳಿಗೆ ಕೊಟ್ಟು ಒಳ್ಳೆಯ ರಾಜ ಎನಿಸಿಕೊಂಡಿದ್ದಾನೆ. ಪ್ರಾಕೃತ ಭಾಷೆಯಲ್ಲಿ ಗಾತ ಸಪ್ತಶತಿ ಕೃತಿ ಬರೆದನು. ಆಲನು ಶ್ರೀಲಂಕಾದ ಮೇಲೆ ದಾಳಿ ಮಾಡಿದನು. ನಂತರ ಗೌತಮಿ ಪುತ್ರ ಶಾತಕರ್ಣಿ. ಈತನ ಬಗ್ಗೆ ತಿಳಿದುಕೊಳ್ಳುವುದಾದರೆ
ಈತ ಶಾತವಾಹನರ ವಂಶದಲ್ಲೇ ಅತ್ಯಂತ ಪ್ರಸಿದ್ಧ ರಾಜ. ಇವನು ಆಡಳಿತಕ್ಕೆ ಬರುವ ಮುನ್ನ ತುಂಬಾ ಬಲಶಾಲಿಗಳಾಗಿದ್ದ ಪಲ್ಲವರು ಶಾತವಾಹನರ ಉತ್ತರ ಪ್ರದೇಶದ ಕೆಲವು ಭಾಗಗಳನ್ನು ಆಕ್ರಮಿಸಿಕೊಂಡಿದ್ದರು. ನಂತರ ಗೌತಮಿ ಪುತ್ರ ಶಾತಕರ್ಣಿ ನಹಪಾನನನ್ನು ಸೋಲಿಸಿ ಆ ಪ್ರದೇಶಗಳನ್ನು ಮತ್ತೆ ಹಿಂದಕ್ಕೆ ಪಡೆದರು. ಇದರಿಂದಾಗಿ ಶಾತವಾಹನರು ತಮ್ಮ ವೈಭವದ ಆಡಳಿತವನ್ನು ಮುಂದುವರಿಸಲು ಸಾಧ್ಯವಾಯಿತು. ಈತನ ವಿಜಯಗಳ ನೆನಪಿಗಾಗಿ ಇವನ ತಾಯಿ ಗೌತಮಿ ನಾಸಿಕ್ನಲ್ಲಿ ಒಂದು ಶಾಸನವನ್ನು ಬರೆಸಿದರು. ಶಕವಂಶದ ಮೇಲಿನ ವಿಜಯದ ಸಂಕೇತವಾಗಿ ಶಾಲಿವಾಹನ ಶಕೆಯನ್ನು ಪ್ರಾರಂಭಿಸಿದರು. ನಂತರ ಇವರು ನೀಡಿರುವಂತಹ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಕರ್ನಾಟಕಕ್ಕೆ ಶಾತವಾಹನರ ಕೊಡುಗೆಗಳು ಬಹಳ ಅಪಾರವಾದದ್ದು. ಅದರಲ್ಲೂ ಸಾಂಸ್ಕೃತಿಕ ಕೊಡುಗೆಗಳು ಗಣನೀಯವಾದದ್ದೇ. ಅಂತಹ ಅಪೂರ್ವ ಸಾಧನೆ ಹಾಗೂ ಸಾಧಕರ ಕಿರು ಪರಿಚಯವನ್ನು ಈಗ ತಿಳಿದುಕೊಳ್ಳೋಣ. ಮೊದಲಿಗೆ ಇವರ ಆಡಳಿತದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಶಾತವಾಹನರು ಮೌರ್ಯ ಸಾಮ್ರಾಜ್ಯದ ಆಡಳಿತ ಪದ್ಧತಿಯನ್ನು ಅನುಸರಿಸಿದರು. ರಾಜನೇ ರಾಜ್ಯದ ಮುಖ್ಯಸ್ಥ, ಅವನನ್ನು ಕುಮಾರನ್, ರಾಜನ್, ಸ್ವಾಮಿನ್, ರಾಜರಾನೋ ಎಂಬ ನಾನಾ ಹೆಸರುಗಳಿಂದ ಕರೆಯುತ್ತಿದ್ದರು. ರಾಣಿಯರು ಕೆಲವೊಮ್ಮೆ ಅವರ ಆಡಳಿತದಲ್ಲಿ ಭಾಗಿಯಾಗುತ್ತಿದ್ದರು. ರಾಜರು ಮುಖ್ಯ ನಿರ್ಣಯಗಳನ್ನು ಮಂತ್ರಾಲೋಚನಾ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳುತ್ತಿದ್ದರು. ರಾಜನ ನೆರವಿಗೆ ಮಂತ್ರಿ ಮಂಡಲವಿತ್ತು. ಅದರ ಮುಖ್ಯ ಅಧಿಕಾರಿಗಳೆಂದರೆ ಅಮಾತ್ಯ, ಪ್ರಾಂತ್ಯಗಳ ರಾಜ್ಯಪಾಲ ರಾಜಮಾತ್ಯ, ರಾಜನ ಆಪ್ತ ಸಲಹೆಗಾರ ಮಹಾಮಾತ್ರ, ಮುಖ್ಯ ಕಾರ್ಯಗಳ ನಿರ್ವಾಹಕ, ಬಂಡಗಾರಿಕಾ ಸರಕು ಸರಂಜಾಮುಗಳ ಮೇಲ್ವಿಚಾರಕ ಎರನಿಕ, ಕೋಶಾಧ್ಯಕ್ಷ, ಮಹಾಸೇನಾಪತಿ ಸೈನ್ಯದ ಮೇಲ್ವಿಚಾರಕ, ಮಹಾಸಂಧಿ ವಿಗ್ರಹಿ, ವಿದೇಶಾಂಗ ವ್ಯವಹಾರ ಪ್ರಕ್ರಿಯೆ ನಿರ್ವಹಣೆ ಇವರಲ್ಲದೆ ಇನ್ನೂ ಪಾರುಪತ್ಯಗಾರ, ಅಕ್ಕಸಾಲಿಗ, ನಾಣ್ಯ ಮುದ್ರೆ ಹಾಗೂ ಇನ್ನಿತರೆ ಇದ್ದರೆಂದು ಶಾಸನಗಳು ಹೇಳಿವೆ. ನಂತರ ಇವರ ಸಾಮಾಜಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಶಾತವಾಹನ ಸಮಾಜವು ವೃತ್ತಿ ಮೇಲೆ ಆಧರಿಸಿದ ಅನೇಕ ಜಾತಿ ಹಾಗೂ ಉಪಜಾತಿಗಳಾಗಿ ವಿಂಗಡಿಸಲಾಗಿತ್ತು. ಸಮಾಜದಲ್ಲಿ ಅವಿಭಕ್ತ ಕುಟುಂಬ ಮತ್ತು ಅಂತರ್ಜಾತಿ ವಿವಾಹ ಪದ್ಧತಿಗಳು ರೂಢಿಯಲ್ಲಿದ್ದವು. ಇಲ್ಲಿಗೆ ಬಂದ ವಿದೇಶಿಗಳಾದ ಯಮನ, ಶಕ, ಗ್ರೀಕರು ಹಿಂದೂ ಸ್ತ್ರೀಯರನ್ನು ವಿವಾಹವಾಗಿ ಹಿಂದೂ ಸಂಸ್ಕೃತಿಯ ಪೋಷಕರಾಗಿ ಭಾರತೀಕರಣ ಸಾಧಿಸಿದುದು ಅವರ ಸಮಾಜದ ವಿಶಿಷ್ಟ ಲಕ್ಷಣ. ಶಾತವಾಹನರ ಸಮಾಜವನ್ನು ಮಹಾರಥಿ, ಮಹಾಭೋಜಕ, ಸೇನಾಪತಿ ಮತ್ತು ಸಾಮಾನ್ಯ ವರ್ಗಗಳೆಂಬ ನಾಲ್ಕು ಭಾಗಗಳಾಗಿ ವಿಂಗಡಣೆಯಾಗಿತ್ತು. ರಾಜರು ಅಶ್ವಮೇಧ ಮತ್ತು ರಾಜಸೂಯ ಯಾಗಗಳನ್ನು ಆಚರಿಸುತ್ತಿದ್ದರು. ಹಾಗೂ ಇವರ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಕೃಷಿ ಶಾತವಾಹನರ ಮುಖ್ಯ ಕಸುಬಾಗಿತ್ತು. ಭೂಕಂದಾಯವು ರಾಜ್ಯದ ಮುಖ್ಯ ಆದಾಯ ಮೂಲವಾಗಿತ್ತು. ಅವರು ರೋಮ್ನೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರೆಂದು ಚಂದ್ರವಳ್ಳಿಯಲ್ಲಿ ದೊರೆತಿರುವ ರೋಮಿನ ನಾಣ್ಯಗಳು ಹೇಳುತ್ತವೆ. ಅಲ್ಲಿಗೆ ವಜ್ರ, ಮುತ್ತು, ಬೆಳ್ಳಿ ಆಭರಣಗಳು, ಮೆಣಸು, ಶ್ರೀಗಂಧ, ಏಲಕ್ಕಿ, ಸಾಂಬಾರ್ ಪದಾರ್ಥಗಳು ರಫ್ತಾಗುತ್ತಿದ್ದು ಮತ್ತು ಇಲ್ಲಿಗೆ ಮದ್ಯ, ತಾಮ್ರ, ಸೀಸೆ, ಗಾಜು ಮುಂತಾದವುಗಳು ಆಮದಾಗುತ್ತಿದ್ದವು. ಇದರಿಂದಾಗಿ ವಿದೇಶಿಗಳಿಂದ ಇಲ್ಲಿಗೆ ಅಪಾರ ಸಂಪತ್ತು ಹರಿದು ಬಂದಿತ್ತು. ನಂತರ ಇವರ ನಾಣ್ಯಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಶಾತವಾಹನರು ದಿನಾರ, ಸುವರ್ಣ ಎಂಬ ಚಿನ್ನದ, ಕುಶನ ಎಂಬ ಬೆಳ್ಳಿ ಮತ್ತು ಇತರೆ ಕರ್ಷಪನ, ದ್ರಮ್ಮ, ಪನ, ಗದ್ಯನ ಎಂಬ ನಾಣ್ಯಗಳನ್ನು ಚಲಾವಣೆಗೆ ತಂದರು.

ಅವು ಹಡಗು ರಾಜರ ಚಿತ್ರಗಳನ್ನೊಳಗೊಂಡಿವೆ. ನಂತರ ಇವರ ಧಾರ್ಮಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಗಳು. ಅವರ ಕಾಲದಲ್ಲಿ ಸೂರ್ಯ, ಚಂದ್ರ, ಶಿವ, ವಿಷ್ಣು, ಲಕ್ಷ್ಮಿ, ಗೌರಿ, ವಾಸುದೇವರ ಆರಾಧನೆ ರೂಢಿಯಲ್ಲಿತ್ತು. ವೇದಗಳು, ಪುರಾಣಗಳು, ಮಹಾಕಾವ್ಯಗಳು ಅವರ ಕಾಲದಲ್ಲಿ ಅನುಸರಣೆಯಲ್ಲಿದ್ದವು. ನಾನಾಘಾಟ್ ಶಾಸನದಲ್ಲಿ ಎರಡನೇ ಶಾತಕರ್ಣಿ ಬ್ರಾಹ್ಮಣರಿಗೆ ಗೋದಾನ ಮಾಡಿದ ವಿಷಯವಿದೆ. ಶಾತವಾಹನರು ಜೈನ ಧರ್ಮ ಪೋಷಕರು ಆಗಿದ್ದು ಅವರ ಆಶ್ರಯದಲ್ಲಿ ಅನೇಕ ಜೈನ ಪಂಡಿತರು ಇದ್ದರು. ಅವರು ವೈದಿಕ ಧರ್ಮದ ಪೋಷಕರು, ದಕ್ಷ ಆಡಳಿತಗಾರರು, ಕಲೆ ಸಾಹಿತ್ಯ ಧರ್ಮಗಳ ಪೋಷಕರಾಗಿ ಉತ್ತರ ಮತ್ತು ದಕ್ಷಿಣ ಭಾರತಗಳ ನಡುವೆ ಮೊದಲಿಗೆ ಸಾಂಸ್ಕೃತಿಕ ಐಕ್ಯತೆಯನ್ನು ತಂದು ಬೃಹತ್ ಭಾರತಕ್ಕೆ ತಳಹದಿ ಹಾಕಿದರು. ಅವರ ಆಶ್ರಯದಲ್ಲಿ ಬೌದ್ಧ ಧರ್ಮ ಮತ್ತು ಪ್ರಾಕೃತ ಭಾಷೆಗಳು ವಿಪುಲವಾಗಿ ಬೆಳೆದವು. ಅವರು ದಕ್ಷ ಆಡಳಿತಗಾರರು, ಕಲೆ ಸಾಹಿತ್ಯ ಧರ್ಮಗಳ ಪೋಷಕರಾಗಿ ಉತ್ತರ ಮತ್ತು ದಕ್ಷಿಣ ಭಾರತಗಳ ನಡುವೆ ಮೊದಲಿಗೆ ಸಾಂಸ್ಕೃತಿಕ ಐಕ್ಯತೆಯನ್ನು ತಂದು ಬೃಹತ್ ಭಾರತಕ್ಕೆ ತಳಹದಿ ಹಾಕಿದರು. ಅವರ ಆಶ್ರಯದಲ್ಲಿ ಬೌದ್ಧ ಧರ್ಮ ಮತ್ತು ಪ್ರಾಕೃತ ಭಾಷೆಗಳು ವಿಪುಲವಾಗಿ ಬೆಳೆದವು. ಹಾಗೂ ಇವರ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರಾಕೃತ ಮತ್ತು ಸಂಸ್ಕೃತಗಳು ಶಾತವಾಹನರ ಪೋಷಣೆಯಲ್ಲಿದ್ದವು. ಪ್ರಾಕೃತ ಅವರ ರಾಜ್ಯ ಭಾಷೆಯಾಗಿತ್ತು. ಅವರ ಶಾಸನಗಳು ಪ್ರಾಕೃತದಲ್ಲಿವೆ. ಅಂದು ರಚನೆಯಾದ ಮುಖ್ಯ ಕೃತಿಗಳೆಂದರೆ ಕುಂದಾಚಾರ್ಯನ ಪ್ರಬೃತ್ತ ಸಾರ, ರಾಯಣ ಸಾರ, ಸಮಯ ಸಾರ, ಪ್ರವಚನ ಸಾರ ಮತ್ತು ದ್ವಾದಶಾಮಾ ಪ್ರೇಕ್ಷಾ ಎಂಬ ಕೃತಿಗಳನ್ನು ಪ್ರಾಕೃತದಲ್ಲಿ ರಚಿಸಿದರು. ಹಲವು ಶಾಸನಗಳು ಸಹ ರಚನೆಯಾಗಿವೆ. ನಂತರ ಇವರ ಕಾಲದ ವಾಸ್ತುಶಿಲ್ಪದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಸಿಮುಖ ನಾಸಿಕ್ನಲ್ಲಿ ಬೌದ್ಧ ದೇವಾಲಯವನ್ನು ನಿರ್ಮಿಸಿದನು. ಸಂಚಿ ಮತ್ತು ಅಮರಾವತಿ ಕಲೆ ಪ್ರಮುಖವಾಗಿ ಬೆಳೆದು ಬಂದಿತ್ತು. ಈ ಕಲೆಯು ಕೆಂಪು ಶಿಲೆಯಿಂದ ಕೂಡಿತ್ತು. ಕಾರ್ಲೆಯಲ್ಲಿನ ಚೈತ್ಯಾಲಯ, ಹನುಮಕೊಂಡ, ಜಗ್ಗಯ್ಯನ ಪೇಟೆ ಇವರ ಕಲೆ ಮತ್ತು ವಾಸ್ತುಶಿಲ್ಪ ಉದಾಹರಣೆಗಳು. ಸಂಚಿ ಸ್ತೂಪ ಇವರ ಕೊಡುಗೆ. ಕೇಳುಗರೆ, ಇದುವರೆಗೂ ಶಾತವಾಹನರ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz ನಲ್ಲಿ. ಧನ್ಯವಾದಗಳು.

0: ಕನ್ನಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುಗರೇ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಶ್ರೀಮತಿ ಲಕ್ಷ್ಮೀದೇವಿ ಅವರು ಬೆಂಗಳೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಿಮ್ಮೆಲ್ಲರಿಗೂ ಬೇಸಿಗೆ ಸಮಯದಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಮಹತ್ವ ಕುರಿತು ಮಾಹಿತಿಯನ್ನು ತಿಳಿಸಲಿಕ್ಕೆ ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೇಡಮ್, ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮನ ಮುಂದುವರಿಸೋಣ.
1: ಮೇಡಮ್, ನನ್ನ ಹೆಸರು ಲಕ್ಷ್ಮೀದೇವಿ ಅಂತೇಳಿ, ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಶಿಕ್ಷಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ.
0: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ಈ ಮಡಕೆ ಬಗ್ಗೆ, ಮಣ್ಣಿನ ಅದೇ ಮಡಕೆಯ ನೀರನ್ನ ಕುಡಿಯೋದ್ರಿಂದ ಆಗುವ ಉಪಯೋಗಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
1: ಹಿಂದಿನ ಕಾಲದಲ್ಲಿ ಮಡಿಕೆನ ಬಳಸ್ತಿದ್ರು ಮೇಡಮ್. ಮಡಿಕೆನ ಬಳಸ್ತಾ ಇರೋದ್ರಿಂದ ಆರೋಗ್ಯ ಉತ್ತಮವಾಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ನಾವು ನಾನ್ ಸ್ಟಿಕ್ ಪ್ಯಾನ್ಗಳು ಇವು ಬಳಕೆ ಮಾಡೋದ್ರಿಂದ ಅದರಲ್ಲಿ ಕೆಲವು ಕೆಮಿಕಲ್ಸ್ ಇಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀಳ್ತಿದೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಮಣ್ಣಿನ ಮಡಿಕೆಯಲ್ಲಿ ಅಂದ್ರೆ ನಾಗರಿಕತೆ ಕಾಲದಿಂದಲೂ ಸಹ ಮನುಷ್ಯ ಯಾವಾಗ ಪ್ರಾಚೀನ ಕಾಲದಲ್ಲಿ ಅವನು ಹುಟ್ಟಿ ಅವನು ಯಾವಾಗ ಮಂಗನಿಂದ ಮಾನವ ಅಂತ ಹೆಸರನ್ನ ಪಡ್ಕೊಂಡು ಆ ಮಾನವನಾಗಿದ್ದಾಗ ಮೊತ್ತ ಮೊದಲು ಅವನು ಏನ್ ಮಾಡ್ತಿದ್ದ ಅಂದ್ರೆ ಮಣ್ಣಿನ ಮಡಿಕೆಗಳನ್ನ ಬಳಕೆ ಮಾಡ್ತಿದ್ದ. ಈ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡ್ಕೊಂಡೆ ಅವನ್ ಏನ್ ಮಾಡ್ತಿದ್ದ, ಬೇರೆ ವಸ್ತುಗಳನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ಕಂಡಿಡ್ಕೋಬಿಟ್ಟ. ಫಸ್ಟ್ ಮಣ್ಣಿನ ಮಡಿಕೆಯಿಂದ ಏನ್ ಮಾಡ್ದ, ಕೆಲವು ಆಕಾರಗಳನ್ನ ತಯಾರ್ ಮಾಡ್ಕೊಂಡ, ಅವುಗಳಲ್ಲಿ ಅಡಿಗೆ ಮಾಡೋದು ಹೆಂಗೆ ಅನ್ನೋದನ್ನ ಬಳಸ್ಕೊಂಡ. ಅದು ಪುರಾತನ ಕಾಲದ ಕೆಲವು ಪುರಾತತ್ವ ಆಧಾರಗಳೆಲ್ಲ ನಾವು ನೋಡಿದಾಗ ಆ ಮಣ್ಣಿನ ಮಡಿಕೆಗಳ ಅವಶೇಷಗಳನ್ನ ನಾವುಗೆ ಕಂಡು ಬರುತ್ತೆ. ಈ ಮಣ್ಣಿನ ಮಡಿಕೆಯಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಆ ಮಣ್ಣಲ್ಲಿ ಶೇಖರಣೆ ಮಾಡಿರ್ತಕ್ಕಂಥ ನೀರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುತ್ತೆ. ಮತ್ತೆ ನಮ್ಮ ದೇಹವನ್ನ ತಂಪು ಮಾಡುತ್ತೆ. ಜೊತೆಗೆ ನಮ್ಮ ಆರೋಗ್ಯ ಯಾವಾಗ್ಲೂ ಸಹ ಸದಾ ಶುಭ್ರವಾಗಿರುತ್ತೆ ಮತ್ತೆ ನಿರ್ಮಲವಾಗಿ ಇರುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತರು ಸಂಪ್ರದಾಯಸ್ಥರಾಗಿ ಅವರು ಮಣ್ಣಿನ ಮಡಿಕೆಯಲ್ಲೇನೆ ಆಹಾರವನ್ನ ತಯಾರಿಸ್ತಾ ಇದ್ರು. ಆ ಒಂದು ತಯಾರಿಸಿರ್ತಕ್ಕಂಥ ಆಹಾರವನ್ನ ಅವ್ರು ಸೇವನೆ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾಯಿಲೆಗಳ ಕಸಾಲೆಗಳನ್ನ ನಾವು ನೋಡಂಗಿಲ್ಲ. ಅವ್ರಿಗೆ ಬಿಪಿ ಆಗ್ಲಿ, ಶುಗರ್ ಆಗ್ಲಿ, ಅಸ್ತಮ ಆಗ್ಲಿ ಯಾವುದೇ ಕಾಯಿಲೆ ಇರ್ಲಿಲ್ಲ. ಅವರು 100 ವರ್ಷ 120 ವರ್ಷ ಬದುಕಿರ್ತಕ್ಕಂತಹ ಕೆಲವು ರೆಕಾರ್ಡ್ಸ್ ನಮ್ಗಳಿಗೆ ಗೊತ್ತು. ಈಗ ನಿಮ್ಮ ನಮ್ಮ ಮನೆಗಳಲ್ಲೇ ಅದನ್ನ ನಾವು ನೋಡ್ಬೋದು. ತಾತ ಮುತ್ತಾತಂದ್ರು ಆರೋಗ್ಯವಾಗಿನೇನೆ ಅವ್ರು ಸಾವನ್ನು ಒಪ್ಪಿದ್ರೆ ಹೊತ್ತು ಅವರು ಯಾವುದೇ ಕಾಯಿಲೆ ನೆರಳಿದ್ರು, ಹಂಗ 1 ವರ್ಷ ನಡೆದ್ರು 2 ವರ್ಷ ನಡೆದ್ರು ಅಂತ ಯಾವ್ದನ್ನು ನೆರಳಿರ್ತಕ್ಕಂತಹ ಉದಾಹರಣೆಗಳು ನಮ್ಗೆ ಸಿಗೋದಿಲ್ಲ. ಹಂಗಾಗಿ ನಾವು ಮಣ್ಣಿನ ಮಡಿಕೆನ ನಾವು ಇವಾಗ ಏನಾಗಿದೆ, ನಮ್ಮ ಒಂದು ಸಂಪ್ರದಾಯ ಜಾಸ್ತಿ ಆದಷ್ಟು ನಾವಿವಾಗ ಈ ಒಂದು ಟೆಕ್ನಾಲಜಿ ಮುಂದುವರೆದಷ್ಟು ನಾವೇನ್ ಮಾಡ್ತಾ ಇದೀವಿ, ಹೊಸ ಹೊಸ ಬಳಕೆಗಳನ್ನ ಕುಕ್ಕರ್ ಗಳನ್ನ ಬಳಕೆ ಮಾಡ್ತಿದೀವಿ, ಮತ್ತೆ ನಾನ್ ಸ್ಟಿಕ್ ಗಳನ್ನ ಬಳಕೆ ಮಾಡ್ತಾ ಇದೀವಿ. ಇವುಗಳ ಬಳಕೆಯಿಂದ ಏನಾಗ್ತಿದೆ ಅಂದ್ರೆ, ದಿನೇ ದಿನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾನೆ. ಒಂದಲ್ಲ ಒಂದ್ ರೀತಿ ಹೊಸ ಹೊಸ ಕಾಯಿಲೆಗಳು ಹುಟ್ಟಾಕೊಂತಾ ಇದೆ. ಅದೇ ಆಗಿನ ಕಾಲದಲ್ಲಿ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡೋದ್ರಿಂದ ಅವರು ಆರಾಮಾಗಿ ಆರೋಗ್ಯವಾಗಿ ಮತ್ತೆ ದಷ್ಟಪುಷ್ಟವಾಗಿ ಯಾವುದೇ ಮೊಣಕಾಲು ನೋವಾಗ್ಲಿ ಬೆನ್ನು ನೋವಾಗ್ಲಿ ಏನು ಇದ್ರ, ಇವ್ರು ಹೆಣ್ಮಕ್ಳು ಆಗ್ಲಿ ಗಂಡ್ ಮಕ್ಳು ಆಗ್ಲಿ ಎಲ್ರು ದಷ್ಟಪುಷ್ಟವಾಗಿ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಏನು ಇಲ್ಲ, ಒಂದು 20 ವರ್ಷ ಇಲ್ಲ ಒಂದು 15-16 ವರ್ಷಕ್ಕೆ ಮೊಣಕಾಲು ನೋವಂತಾರೆ, ಕೈಕಾಲು ನೋವಂತಾರೆ, ಆಕ್ಟಿವ್ ಆಗಿ ಇರಲ್ಲ. ಆಗಿನ ಕಾಲದ ಜನ ಈ ಮಣ್ಣಿನ ಮಡಿಕೆಯಲ್ಲಿ ನೀರ್ ಕುಡಿದು ಇದರಲ್ಲಿ ಮೊಸರು ಮಾಡ್ತಾ ಇದ್ರು, ಮತ್ತೆ ಇದ್ರಲ್ಲೇನೆ ಹಾಲನ್ನ ಶೇಖರಣೆ ಮಾಡ್ತಾ ಇದ್ರು, ಇದರಲ್ಲೇ ತಯಾರಿಸಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಇದರಲ್ಲೇ ತಯಾರಿಸ್ತಾ ಇದ್ರು. ಮತ್ತೆ ಕೆಲವರು ಮಣ್ಣಿನ ಮಡಿಕೆಯ ಒಂದು ತಟ್ಟೆಗಳಲ್ಲೇ ಊಟ ಮಾಡ್ತಾ ಇದ್ರು, ಮಣ್ಣಿನ ಮಡಿಕೆಯ ಗ್ಲಾಸ್ಗಳಲ್ಲಿ ನೆನೆ ಟೀ ಕುಡಿತಿದ್ರು, ಮೊಸರು ಕುಡಿತಿದ್ರು. ಈ ರೀತಿ ಮಣ್ಣಿನ ವಸ್ತುಗಳನ್ನ ಬಳಕೆ ಮಾಡೋದ್ರಿಂದ ಅವರ ಆರೋಗ್ಯದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳಾಗಿರೋದನ್ನ ನಾವು ಕಾಣಲಿಲ್ಲ. ಆದ್ರೆ ಈಗ ಈ ಒಂದು ಟೆಕ್ನಾಲಜಿ ಮುಂದುವರೆದಷ್ಟು ವೈಜ್ಞಾನಿಕ ಯುಗ ಹೆಚ್ಚಾದಷ್ಟು ಏನಾಗ್ತಿದೆ, ದಿನೇ ದಿನೇ ಮನುಷ್ಯನಲ್ಲಿ ಈ ಒಂದು ಉತ್ಸಾಹ ಅನ್ನೋದೇನೇ ಇರೋದಿಲ್ಲ. ಆಗಿನ ಕಾಲದವರಲ್ಲಿ ಉತ್ಸಾಹ, ಅವ್ರು ಮಾಡ್ತಕ್ಕಂತ ಕೆಲಸದಲ್ಲಿ ಎಷ್ಟೊಂದು ಇಂಪ್ರೂವ್ಗಳು ಕಾಣಿಸ್ತಾ ಇತ್ತು. ಅವ್ರು ದಿನವಿಡೀನು ಕೆಲಸ ಮಾಡಿದ್ರು ಅವ್ರಿಗೆ ಆಯಾಸ ಅನ್ನೋದೇ ಆಗೋದಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರು ಅಂದ್ರೆ ಆಯಾಸ ಅಂತಾರೆ. ಅವರಲ್ಲಿ ಒಂದು ಅಟ್ರಾಕ್ಷನ್ ನೋಡಿದ ತಕ್ಷಣ ಒಂದು ಉತ್ಸಾಹದಿಂದ ಇದಾರಪ್ಪ ಇವರು ಅನ್ನಂಗೆ ಇಲ್ಲ. ಆಗಿನ ಕಾಲದಲ್ಲಿ ಎಲ್ಲಾ ಕೆಲಸಗಳಲ್ಲೂ ಉತ್ಸಾಹದಿಂದ ಕೆಲಸ ಮಾಡ್ತಿದ್ರು, ಉತ್ಸಾಹದಿಂದ ನೆನೆನೆ ಅವರ ಕಾರ್ಯಗಳನ್ನ ಮುಗಿಸ್ತಾ ಬರ್ತಾ ಇದ್ರು. ಯಾಕೆ ಅಂದ್ರೆ ನಾವು ಬಳಸ್ತಕ್ಕಂತ ಅವು ವಸ್ತುಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಆಗಿನ ಕಾಲದಲ್ಲಿ ಇರ್ತಕ್ಕಂತ ಕೆಲವು ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ಬೇಕು ಅಂದ್ರೆ ಕೂಡ ಒಂದು ದೊಡ್ಡ ದೊಡ್ಡದಾಗಿರ್ತಕ್ಕಂತ ಮಣ್ಣಿನ ಒಂದು ಪೂಜಿಗಳ ತರ ಇಟ್ಕೊಂಡಿದ್ರು ಮೇಡಮ್. ಹಾಗಾಗಿ ಅದೇನ್ ಮಾಡ್ತಿದ್ರು, ಅವುಗಳಲ್ಲಿ ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ತಿದ್ರು. ಅದು ಹೆಚ್ಚು ದಿನಗಳ ಕಾಲ ಕೆಡದೆ ಅದು ಉಪಯೋಗ ಆಗ್ತಾ ಇತ್ತು. ಅಷ್ಟೇ ಅಲ್ದಿರ ಮನೆಗಳಲ್ಲಿ ಕೆಲವು ಅಲಂಕಾರಿಕ ವಸ್ತುಗಳಾಗಿಯೂ ಸಹ ಇವುಗಳ ಬಳಕೆಯನ್ನ ಮಾಡ್ತಾ ಇದ್ರು. ಈಗಲೂ ನಾವು ನೋಡ್ಬೋದು ಅದೇನಾಗಿದೆ, ಈಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ಅದನ್ನ ಒಂದ್ ಮೂಲೆಗಳಲ್ಲಿ ಪೈಂಟಿಂಗ್ ಮಾಡೋದು, ಅದನ್ನ ಒಂದ್ಸಲ ಡೆಕೋರೇಟ್ ಮಾಡಿ ಅಲ್ಲಲ್ಲಿ ಇಟ್ಕೊಂಡಿದ್ದಾರೆ. ಈಗಿನ ಕಾಲದಲ್ಲಿ ಬಳಕೆ ಮಾಡ್ತಾರೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ವಾಸ್ತುಗೆ ಅಂತ ಹೇಳ್ಬಿಟ್ಟು ಕೆಲವು ಗಂಟೆಗಳ ತರ ಮನೆಗಳಲ್ಲಿ ನೇತಾಕಿರೋದು ನೀವು ನಾವು ನೋಡಿರ್ಬೋದು. ಜೊತೆಗೆ ಮೂಲೆ ಮೂಲೆಗಳಲ್ಲಿನೂ ಅದಕ್ಕೆ ಪೇಂಟಿಂಗ್ ಮಾಡಿ ಒಂದ್ ಸ್ವಲ್ಪ ಡಿಸೈನ್ ಮಾಡಿ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ. ಈಗ ಏನಾಗ್ತಿದೆ, ಅದೊಂದು ಫ್ಯಾಷನ್ ಆಗ್ತಾ ಇದೆ. ಹೌದು ಮೇಡಮ್, ಫ್ಯಾಷನ್ ಆಗ್ತಾ ಇದೆ. ಈ ರೀತಿ ಮಣ್ಣಿನಲ್ಲಿ ಇರ್ತಕ್ಕಂತ ಮಡಿಕೆಯಿಂದ ಏನ್ ಬೇಕಾದ್ರೂ ತಯಾರ್ ಮಾಡ್ಬೋದು. ಬಟ್ ಅದನ್ನ ಬಳಕೆ ಮಾಡ್ಬೇಕಾದ್ರೂ ಸಹ ಹುಷಾರಾಗಿ ಬಳಕೆ ಮಾಡ್ಬೇಕು
0: ಮೇಡಮ್. ಹಾಗೆ ಈ ಮಡಿಕೆಗಳಲ್ಲಿ ಯಾವ್ಯಾವ ಪಾಣಿಗಳನ್ನ ಇಟ್ಟು ನಾವು ಉಪಯೋಗಿಸ್ಬೋದು ಮೇಡಮ್?
1: ಪಾಣೆ ಅಂದ್ರೆ ನಾವು ಈ ಒಂದು ಹೂಜಿಗಳನ್ನ ಉಪಯೋಗಿಸ್ಬೋದು ಮೇಡಮ್. ಹೂಜಿಗಳನ್ನ ನೀರನ್ನ ಶೇಖರಣೆ ಮಾಡಿ ಉಪಯೋಗಿಸ್ಬೋದು. ಮತ್ತೆ ಒಂದು ಅಗಲವಾಗಿರ್ತಕ್ಕಂತ ಪಾತ್ರೆಗಳನ್ನ ನಾವು ಉಪಯೋಗಿಸ್ಬೋದು. ಅದ್ರ ಮೇಲೆ ತಟ್ಟೆಗಳು ಬರ್ತವೆ, ಮತ್ತೆ ಗ್ಲಾಸ್ಗಳು ಬರ್ತವೆ, ಅವುಗಳನ್ನ ಉಪಯೋಗಿಸ್ಬೋದು. ಆದ್ರೆ ಉಪಯೋಗಿಸಕ್ ಮುಂಚೆ ನಾವ್ ಅದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಗೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಅವ್ರ ಒಲೆಗಳ ಮೇಲೆ ಅಡಿಗೆಗಳನ್ನ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಗ್ಯಾಸ್ ಮೇಲೆ ಅಡಿಗೆ ಮಾಡೋದ್ರಿಂದ ನಾವೇನ್ ಮಾಡ್ಬೇಕು, ಅವುಗಳ ಬಳಕೆ ಮಾಡಕ್ಕೆ ನಾವು ತಗೊಂಡೋಗ್ಬಿಟ್ರೆ ಸಡನ್ ಆಗಿ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಟಾಗ ಅದು ಒಡ್ದೋಗುತ್ತೆ ಮೇಡಮ್. ಹಂಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಹೊಸದಾಗಿ ತಂದಿರ್ತಕ್ಕಂತಹ ಒಂದು ಮಣ್ಣಿನ ಮಡಿಕೆಗಳನ್ನ 24 ಗಂಟೆಗಳ ಕಾಲ ನೀರಿನಲ್ಲಿ ಅದನ್ನ ಹಂಗೆ ನೆನೆ ಬಿಡ್ಬೇಕು. ಅದು ಚೆನ್ನಾಗಿ ನೆನೆದು ಆದ್ಮೇಲೆ ಅದನ್ನ ತಗೊಂಡೋಗಿ ನಾವು ಈ ಒಂದು ಗ್ಯಾಸ್ ಮೇಲೆ ಇಟ್ಟಾಗ ಅದರಲ್ಲಿ ಒಂದ್ ಸ್ವಲ್ಪ ತೆಂಗಿನಕಾಯಿ ತುಪ್ಪ ಹಾಕಿ ಉರಿಬೇಕು. ಹುರಿದು ಅದನ್ನ ಬಿಸಾಕ್ಬೇಕು. ಮತ್ತೆ ಅದರಲ್ಲೇನೆ ಏನ್ ಮಾಡ್ಬೇಕು, ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು
0: ನೀರನ್ನ.
1: ನೀರನ್ನ ಚೆನ್ನಾಗಿ ಕುದಿಸ್ಬೇಕು ಬಳಕೆ ಮಾಡೋಕ್ಕಿಂತ ಮುಂಚೆ. ಯಾರ ಈ ರೀತಿ ಮಾಡ್ಬೇಕು ಅಂತಂದ್ರೆ, ಮಣ್ಣಿನ ಮಡಿಕೆ ಮಾಡ್ಬೇಕಾದ್ರೆ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ.
0: ಹೌದು,
1: ಆ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಏನಾದ್ರೂ ಸೇರ್ಕೊಂಡಿತ್ತು, ಅದರಿಂದ ಏನಾದ್ರೂ ನಮ್ಗೆ ತೊಂದರೆ ಆಗ್ತಕ್ಕಂತಹದ್ದು ಏನಾದ್ರೂ ಇತ್ತು ಅಂದ್ರೆ, ಆ ಕುದಿಸಿದಿರ್ತಕ್ಕಂತ ನೀರಲ್ಲಿ ಅವೆಲ್ಲ ಜೀವಾಣುಗಳು ಸತ್ತೋಗ್ಬಿಡ್ತವೆ. ಹಂಗಾಗಿ ನಾವೇನ್ ಮಾಡ್ಬೇಕು, ಆ ಮಣ್ಣಿನ ಮಡಿಕೆಯಲ್ಲಿ ಚೆನ್ನಾಗಿ ನೀರನ್ನ ಕುದಿಸಿ ಅದನ್ನ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಅದನ್ನ ನಾವು ಬಳಕೆ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಏನು ಅಂದ್ರೆ, ಈ ಸಣ್ಣದಾಗಿರ್ತಕ್ಕಂತ ರಂಧ್ರಗಳಲ್ಲಿ ನಾವು ವಾಶ್ ಮಾಡ್ಬೇಕಾದ್ರೆ ಈ ಡಿಶ್ ವಾಶ್ ನ ಇಲ್ಲ ಅಂತಂದ್ರೆ ಸೋಪ್ ಆಯಿಲ್ ನ ಬಳಕೆ ಮಾಡ್ತೀವಿ. ಆ ರೀತಿ ಮಣ್ಣಿನ ಮಡಿಕೆಗಳನ್ನ ವಾಶ್ ಮಾಡ್ಬೇಕಾದ್ರೆ ಆ ರೀತಿ ಸೋಪ್ ಆಯಿಲ್ ಅನ್ನ ಬಳಕೆ ಮಾಡ್ಬಾರ್ದು. ತೆಂಗಿನ ನಾರನ್ನ ತಗೊಂಡು ಆ ನಾರನ್ನ ಏನ್ ಮಾಡ್ಬೇಕು, ಒಳಗಡೆ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಕಳ್ಳೆ ಇಟ್ಟು ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಜೋಳದಿಟ್ಟು ಹಾಕಿ ಅದ್ರ ಒಳಗಡೆ ನಾವು ಜಿಡ್ಡಿನ ಅಂಶ ಹೋಗೋದಕ್ಕೂ ಇಲ್ಲ ಅಂತಂದ್ರೆ ಅದ್ ಕ್ಲೀನ್ ಆಗೋದಕ್ಕೂ ಸ್ವಚ್ಛವಾಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಬಳಕೆ ಮಾಡ್ಬೇಕು ಮೇಡಮ್. ಈ ರೀತಿ ಇದರ ಬಳಕೆಯನ್ನ ಉಪಯೋಗಿಸ್ಕೋಬಹುದು. ಇದರಲ್ಲಿ ಅದೇ ಪಾತ್ರೆ ಅಗಲವಾಗಿರೋದು ಬರುತ್ತೆ, ಒಂಥರ ಟ್ರಯಾಂಗಲ್ ಶೇಪ್ ಅಲ್ಲಿ ಇರೋದು ಬರುತ್ತೆ, ಮತ್ತೆ ಊಜಿ ತರ ಬರುತ್ತೆ, ನೀರಿನ ಕುಂಡದ ತರ ಬರುತ್ತೆ, ಮತ್ತೆ ಒಂದೊಂದು ಗ್ಲಾಸ್ ತರನೂ ಬರುತ್ತೆ. ಇವುಗಳನ್ನ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಅದನ್ನ ಬಳಕೆ ಮಾಡ್ಕೋಬಹುದು. ಬಳಕೆ ಮಾಡಕ್ ಮುಂಚೆ ನಾವು ಅದನ್ನ ನೀರ್ನಲ್ಲಿ ನೆನೆಸಿಟ್ಬಿಟ್ಟು ಬಳಕೆ ಮಾಡ್ಬೇಕು ಮೇಡಮ್.
0: ಮೇಡಮ್, ಹಾಗೆ ಈ ಮಡಿಕೆಗಳಲ್ಲಿ ಅಂತ ಹೇಳ್ತಾ ಇದೀರಲ್ವಾ, ಈ ಮಡಿಕೆಗಳಲ್ಲಿ ಯಾವ್ಯಾವ ಅಡಿಗೆಗಳನ್ನ ಮಾಡ್ಬೋದು ಮೇಡಮ್?
1: ಮೇಡಮ್, ಸಂಪ್ರದಾಯಸ್ಥವಾದಂತಹ ಎಲ್ಲಾ ಅಡಿಗೆಗಳನ್ನು ನಾವು ಈ ಮಡಿಕೆಯಲ್ಲಿ ಮಾಡ್ಬೋದು. ಎಲ್ಲಾ ಅಡಿಗೆಗಳನ್ನು ಮಾಡ್ಬೋದು. ಆದ್ರೆ ಕೆಲವರಿಗೆ ಮಡಿಕೆಗಳಲ್ಲಿ ಮಾಡಿದ್ರೆ ಗ್ಯಾಸ್ ಜಾಸ್ತಿ ಆಗುತ್ತೆ ಅನ್ನೋರು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಆದ್ರೆ ಎಲ್ಲಾನು ಮಾಡ್ಬೋದು ಮೇಡಮ್. ಪಾನಕಗಳಾದ್ರೆ ಈ ಮಜ್ಜಿಗೆ ಮಾಡ್ಕೋಬಹುದು, ಪಾನಕ ಮಾಡ್ಕೋಬಹುದು, ಹಾಲು ಮೊಸರು ಇವನ್ನೆಲ್ಲಾನು. ಮತ್ತೆ ಇವಾಗ ಸ್ಪೆಷಲ್ ಆಗಿ ಎಲ್ಲಾ ಕಡೆ ನೀವು ನೋಡಿರ್ಬೋದು, ಈ ಒಂದು ಪಾಟ್ ಟೀ ಅಂತ ಹೇಳ್ಬಿಟ್ಟು ಅದ್ ಕೊಡ್ತಾ ಇದಾರೆ. ಅಂದ್ರೆ ಮಡಿಕೆಯಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಗ್ಲಾಸ್ ಗಳಲ್ಲಿ ನಿನ್ನೆ ಟೀ ಹಾಕಿ ಕೊಡ್ತಾ ಇದಾರೆ. ಅದನ್ನ ಕುಡಿಯಕ್ಕೆ ತುಂಬಾ ಜನ ಇವಾಗ ಇಷ್ಟ ಪಡ್ತಾ ಇದಾರೆ. ಅದನ್ನ ನಾವು ಸ್ಪೆಷಲ್ ಅನ್ಕೊಂತೀವಿ. ಆದ್ರೆ ಹಿಂದಿನ ಕಾಲದಿಂದಲೂ ಬಂದಿರ್ತಕ್ಕಂಥದ್ದು ಅದು ಮಡಿಕೆ ಟೀ ಅಂತ ಹೇಳ್ಬಿಟ್ಟು ಇವಾಗ ಕೊಡ್ತಾ ಇದಾರೆ. ಮತ್ತೆ ಇದರಲ್ಲಿ ಬೇಕಾದ್ರೆ ಸಾಂಬಾರ್ ಮಾಡಿ ನಾವು ಪ್ರಿಸರ್ವ್ ಮಾಡ್ಕೋಬಹುದು. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಮೇಡಮ್, ಮಡಿಕೆಯಲ್ಲಿ ಯಾವಾಗ ನಾವು ಅಡಿಗೆ ಮಾಡ್ತೀವೋ ಅದು ಜಾಸ್ತಿ ದಿನ, ಇವತ್ ಮಾಡಿರೋ ಸಾಂಬಾರು ನಾಳೆ ಬೇಗ ಕೆಟ್ಟೋಗುತ್ತೆ ಕುಕ್ಕರ್ ಅಲ್ಲಿ ಮಾಡಿದ್ರೆ. ಬಟ್ ಮಡಿಕೆಯಲ್ಲಿ ಮಾಡಿರೋದಾದ್ರೆ ಅದನ್ನ ನಾವು ಪ್ರಿಸರ್ವ್ ಮಾಡ್ಕೊಂಡ್ರು, ಇವಿನ್ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಿಲ್ಲ ಅಂದ್ರು ಕೂಡ ನೋಡೋಣ, ಅದು ಕೆಡಲ್ಲ ಮೇಡಮ್. ಹಂಗೆ ಇದು ವಿಶೇಷ ಈ ಒಂದು ಮಡಿಕೆಯಲ್ಲಿ ಮಾಡಿರ್ತಕ್ಕಂಥ ಸಾಂಬಾರು. ಮನೆಯಲ್ಲಿ ಏನೇನು ಹಬ್ಬ ಹರಿದಿನಗಳಿಗೆ ಮಾಡಬೇಕಾಗಿರ್ತಕ್ಕಂಥ ಎಲ್ಲಾ ಅಡಿಗೆಗಳನ್ನು ಸಹ ನಾವು ಈ ಒಂದು ಮಡಿಕೆಯಲ್ಲಿ ಮಾಡ್ಕೋಬಹುದು ಮೇಡಮ್.
0: ಇನ್ನೊಂದ್ ಏನಂದ್ರೆ ಮೇಡಮ್, ನೈಟ್ ಮಣ್ಣಿನ ಗ್ಲಾಸ್ ಬರುತ್ತಲ್ವಾ, ಅದ್ರಲ್ಲಿ ನೀರಿಟ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಹಂಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ತಂಪಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ, ಅದು ನಿಜನಾ ಮೇಡಮ್?
1: ನಿಜಾನೇ ಮೇಡಮ್. ಯಾಕೆ ಅಂತೀರಾ, ಈ ಮಣ್ಣಲ್ಲಿ ಅನೇಕ ಒಂದು ಲವಣಾಂಶಗಳು ಇರುತ್ತವೆ, ಇರೋದ್ರಿಂದ ಅದು ನೀರನ್ನ ನಾವು ಪ್ರಿಸರ್ವ್ ಮಾಡಿ ನಾವು ಬೆಳಗ್ಗೆ ಕುಡಿದಾಗ ಕೆಲವ್ರಿಗೆ ಈಗಿನ ಇತ್ತೀಚೆಗಂತೂ ತುಂಬಾ ಕಾಡ್ತಕ್ಕಂತ ಸಮಸ್ಯೆ ಏನಂದ್ರೆ ಗ್ಯಾಸ್ಟಿಕ್ ಜಾಸ್ತಿ ಆಗಿದೆ ಅಂತ. ಅದು ಗ್ಯಾಸ್ಟಿಕ್ ಜಾಸ್ತಿ ಆಗಿರೋದನ್ನ ನಾವು ಅವಾಯ್ಡ್ ಮಾಡ್ಕೋಬೇಕು ಅಂದ್ರೆ ನೀರು ತುಂಬಾ ಮುಖ್ಯವಾಗಿ ಬೇಕೇ ಬೇಕು. ಕೆಲವರು ಒಂದ್ ಗ್ಲಾಸ್ ನೀರ್ ಕುಡಿತಾರೆ, ಎರಡ್ ಗ್ಲಾಸ್ ನೀರ್ ಕುಡಿತಾರೆ. ನಮ್ ದೇಹಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರಿನ ಅಂಶನ ನಮ್ಗೆ ಸೇರಕ್ ಬಿಡಲ್ಲ. ಅಂತ ಟೈಮ್ ಅಲ್ಲಿ ನಾವು ಬೆಳಗ್ಗೆ ಎದ್ದು ಒಂದ್ ಗ್ಲಾಸ್ ನೀರ್ ಕುಡಿತಾ ಬರ್ತದೆ, ಆ ಗ್ಯಾಸ್ಟಿಕ್ ಸಮಸ್ಯೆಯನ್ನ ನಾವು ನಿಧಾನವಾಗಿ ತಡೆ ಹಿಡಿಯಬಹುದು ಮೇಡಮ್.
0: ಮೇಡಮ್, ಕಡೆಯದಾಗಿ ಈ ಮಣ್ಣಿನ ಮಡಿಕೆಗಳ ಬಗ್ಗೆ ನಮ್ಮ ಪ್ರೀತಿಯ ಕೇಳುಗರಿಗೆ ಇತನುಡಿಗಳನ್ನ ಇದನ್ನ ಹೇಳಕ್ಕೆ ಬಯಸ್ತೀರಾ ಮೇಡಮ್?
1: ನಿಜ ಮೇಡಮ್, ಮಣ್ಣಿನ ಮಡಿಕೆಯಲ್ಲಿ ಕೆಲವು ಮೂರ್ತಿಗಳನ್ನ ನಾವು ಮನೆಗೆ ವಾಸ್ತುಗೆ ತಕ್ಕಂಗೆ ಈಶಾನ್ಯ ಭಾಗದಲ್ಲಿ ಒಂದು ಕಪ್ಪಲ್ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನ ಇಟ್ಟು ಈಶಾನ್ಯ ಭಾಗಕ್ಕೆ ಇಟ್ಟಾಗ ಅದು ಒಂದು ಮನೆಯ ಒಂದು ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಪುಸ್ತಕಗಳಲ್ಲಿ ನಾನು ಓದಿರೋ ಪ್ರಕಾರ ಅದು ಗೊತ್ತಿದೆ ಮೇಡಮ್. ಮತ್ತೆ ಆಗ್ನೇಯ ದಿಕ್ಕುಗಳಲ್ಲಿ ಈ ಮಣ್ಣಿನ ಮಳಿಕೆಯ ಅಲಂಕಾರವನ್ನ ಮಾಡಿದಾಗ ಆ ಮನೆಯಲ್ಲಿ ಸುಖ ಸಂಪತ್ತು ಲಭಿಸುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳು ಆಭರಣ ಪ್ರಿಯರಾಗಿರೋದ್ರಿಂದ ಈ ಮಣ್ಣಿನಲ್ಲಿ ಇರ್ತಕ್ಕಂತ ಕೆಲವು ಆಭರಣಗಳು ಇದೆ, ಅದೊಂದೊಂದು ಸೌಂದರ್ಯವನ್ನ ಹೆಚ್ಚಿಸ್ತಕ್ಕಂತ ಆಭರಣಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಮಣ್ಣಿನ ಮಡಿಕೆಗಳನ್ನ ಆದಷ್ಟು ಈ ಕುಕ್ಕರ್ ಅದು ಇದು ಬಳಕೆ ಮಾಡಕ್ಕೆ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಲೇಬೇಕು. ಅಂತದ್ರಲ್ಲಿ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ನಮ್ ಟೈಮ್ ತಕ್ಕಂಗೆ ಈ ಮಣ್ಣಿನ ಮಡಿಕೆಯನ್ನ ಉಪಯೋಗ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಬಿಪಿ ಆಗ್ಬೋದು, ಅಥವಾ ಏನೋ ಒಂದ್ ಟೆನ್ಷನ್ಸ್ ಆಗ್ಬೋದು, ಅಥವಾ ದೇಹದ ಒಂದು ಉಷ್ಣಾಂಶ ಆಗ್ಬೋದು, ಟೋಟಲ್ ನಮ್ಮ ಇಡೀ ದೇಹವನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು ಅಂದ್ರೆ ನಾವ್ ಈ ಮಣ್ಣಿನ ಮಡಿಕೆಯನ್ನ ಉಪಯೋಗಿಸೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್.
0: ಇದುವರೆಗೂ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಬೇಸಿಗೆಯಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಎಷ್ಟು ಮಹತ್ವ ಇದೆ ಅಂತ ತುಂಬಾ ಅರ್ಥಪೂರ್ಣವಾಗಿ ಮತ್ತೆ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಮೇಡಮ್. ಧನ್ಯವಾದಗಳು ಮೇಡಮ್.
1: ನಮಸ್ತೆ ಮೇಡಮ್. ಥ್ಯಾಂಕ್ ಯು.

ಆತ್ಮೀಯ ನಮ್ಮಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಅಲೆಬೀಡು, ಇದರ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲೆಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳ. ಶಿಲ್ಪಕಲೆಗೆ ಹೆಸರಾಗಿರುವ ಈ ಸ್ಥಳವು ಹಾಸನ ಜಿಲ್ಲೆಯಲ್ಲಿದೆ. ಅಲೆಬೀಡು ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕವು ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದ್ದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದವರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಲುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಆಗಿಂದಾಗೆ ಉಂಟಾಗುತ್ತಿದ್ದ ನೆರೆಯ ಶತ್ರುಗಳ ಕಿರುಕುಳದ ನಡುವೆಯೂ ಇವರು ತಮ್ಮ ರಾಜಕೀಯ ಕಾರ್ಯಕ್ಷೇತ್ರವನ್ನು ಇಂದಿನ ಹಾಸನ ಜಿಲ್ಲೆಯ ಮಧ್ಯಭಾಗದಲ್ಲೇ ಸ್ಥಿರಗೊಳಿಸಿಕೊಂಡು ರಾಜಭಾರ ನಡೆಸುತ್ತಾರೆ. ಇಂದಿನ ಅಲೆಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ ಊರು. ಹೊಯ್ಸಳರಿಗಿಂತ ಮುಂಚಿನಿಂದಲೂ ಅಸ್ತಿತ್ವದಲ್ಲಿ ಇದ್ದ ಊರಾದ್ದರಿಂದ ಜನಪದವಾಗಿ ಅಲೆಬೀಡು ಎಂಬ ರೂಪಾಂತರಗಳನ್ನು ಕಂಡಿದೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ದೋರಾ ಎಂಬುವವನು ಈ ಊರಿನಲ್ಲಿ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ಕೆರೆಯು 1200 ಎಕರೆಗೂ ಮೀರಿ ವ್ಯಾಪ್ತಿಯನ್ನು ಹೊಂದಿದ್ದು, ಈಗಲೂ ಕೆರೆಯು ನೀರಿನಿಂದ ತುಂಬಿಕೊಂಡಾಗ ಸಮುದ್ರದಂತೆ ತೋರುತ್ತದೆ. ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬರುತ್ತದೆ. ಅಂದಿನ ಕಾಲಕ್ಕೆ ದೋರ ಸಮುದ್ರ ಎನ್ನುವ ಹೆಸರೇ ಊರಿಗೂ ಇತ್ತೆಂದು ಹೊಯ್ಸಳರ ಕಾಲದ ಅನೇಕ ಶಾಸನಗಳಿಂದ

18ನೇ ಶತಮಾನದ ಆಸುಪಾಸಿನಲ್ಲಿ ದ್ವಾರಾವತಿ ದ್ವಾರ ಸಮುದ್ರ ಎನ್ನುವ ಹೆಸರಿನ ಬಳಕೆಯು ಇತ್ತೆಂದು ಜನಪದದಿಂದ ತಿಳಿದು ಬರುತ್ತದೆ. ದ್ವಾರ ಸಮುದ್ರ ಕೆರೆಯ ಅಂದಿನ ಕಾಲಕ್ಕೆ ಇಲ್ಲಿ ರಾಜಧಾನಿಯ ಮತ್ತು ಸುತ್ತಲಿನ ಪ್ರದೇಶಗಳ ಮುಖ್ಯ ನೀರಾವರಿ ಸೌಲಭ್ಯವಾಗಿತ್ತು. ಇಂದಿನ ಬೇಲೂರು ಪಟ್ಟಣದ ಮೂಲಕ ಹರಿಯುವ ಯುಗಚಿ ನದಿ ಅಥವಾ ಸೋಮಾವತಿ ಎನ್ನುವ ನದಿಯು ಈ ಕೆರೆಗೆ ನೀರು ನೀಸುವ ಮುಖ್ಯ ಮೂಲವಾಗಿತ್ತು. 12ನೆಯ ಶತಮಾನದಲ್ಲೇ ನದಿಯ ಪಾತ್ರದಿಂದ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿರುವ ಕುರುಹುಗಳನ್ನು ಇಂದು ಕಾಣಬಹುದು. ಕೆಲವು ಕಾಲುವೆಗಳು ಇಂದಿಗೂ ದೊಡ್ಡ ಕೆರೆಗೆ ನೀರುಣಿಸುತ್ತಿವೆ. ರಾಜ ವಿಷ್ಣುವರ್ಧನನ ಕಾಲವನ್ನು ಹೊರತುಪಡಿಸಿ ಮಿಕ್ಕ 8 ರಾಜರ ಕಾಲದಲ್ಲೂ ಇಂದಿನ ಅಲೆಬೀಡು ಪಟ್ಟಣವೇ ರಾಜಧಾನಿಯಾಗಿತ್ತೆಂದು ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಹೊಯ್ಸಳರಲ್ಲಿ ವೀರಬಲ್ಲಾಳ ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಮಾತ್ರ ಹೆಚ್ಚು ಸಾಮರ್ಥ್ಯವುಳ್ಳವರಾಗಿದ್ದರೆಂದು ಇತಿಹಾಸವು ಹೇಳುತ್ತದೆ. ಅಂದಿನ ಈ ನಗರದಲ್ಲಿ ಸುಮಾರು 100,000 ಮಂದಿ ವಾಸಿಸುತ್ತಿದ್ದು ನಗರದ ರಕ್ಷಣೆಗಾಗಿ ಹೊರವಲಯದಲ್ಲಿ ಸುತ್ತಲೂ ದೊಡ್ಡ ಕಲ್ಲುಗಳಿಂದ 2 ಸುತ್ತಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕೋಟೆಯ ಕುರುಹುಗಳನ್ನು ಇಂದು ಕಾಣಬಹುದು. ಊರಿನ ಪ್ರವೇಶಕ್ಕೆ ಒಟ್ಟು 5 ಹೆಬ್ಬಾಗಿಲುಗಳಿದ್ದು ಕೋಟೆಯ ರಚನೆಯಲ್ಲಿ ಕಂಡುಬರುತ್ತವೆ. ಇನ್ನು ನಾಗರಿಕತೆಯನ್ನು ನೋಡುವುದಾದರೆ ಅಲೆಬಿಡಿನ ಐತಿಹಾಸಿಕ ನಾಗರಿಕತೆಯು ಹಿಂದಿಗಿಂತಲೂ ಉತ್ತಮವಾಗಿಯೇ ಇದ್ದುದು ಶಾಸನಗಳಿಂದ ತಿಳಿದು ಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸಿಸುತ್ತಿದ್ದರೆಂದು ಶಾಸನಗಳು ಹೇಳುತ್ತವೆ. ಕಲಾವಿದರು, ಸೇವಕರು ಮತ್ತು ಇತರೆ ಎಲ್ಲ ವರ್ಗದ ಜನರಿಗೂ ಉತ್ತಮ ಸೌಲಭ್ಯಗಳುಳ್ಳ ಕೇರಿಗಳು, ಮರ್ಯಾದೆಗಳು ದೊರೆಯುತ್ತಿದ್ದವು. ವಿಶೇಷವಾಗಿ ಕಲಾವಿದರಿಗೆಂದೇ ಪ್ರತ್ಯೇಕವಾದ ವಿಹಾರ ಧಾಮಗಳು ಮತ್ತು ವಿದ್ಯಾಲಯಗಳು ಇದ್ದುವೆಂದು ಇಲ್ಲಿನ ಪ್ರಾಚೀನ ಕುರುಹುಗಳಿಂದ ತಿಳಿದು ಬರುತ್ತದೆ. ಎಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಬಹುವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದರು. ಆದರೆ ಇಂದು ಆ ವೈಭವದ ದಿನಗಳ ಕುರುಹುಗಳು ಅತ್ಯಲ್ಪ ಇನ್ನುವಷ್ಟು ಉಳಿದಿದೆ. ಪದೇ ಪದೇ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿದ್ದು ಅಲ್ಲದೆ ಬಹು ವರ್ಷಗಳ ಕಾಲಗರ್ಭದಲ್ಲಿ ಕಳೆದು ಹೋಗಿದ್ದು ಸಹ ಅಲೆಬೀಡಿನ ನಾಗರಿಕತೆಯ ಕುರುಹುಗಳು ಕಡಿಮೆಯಾಗಲು ಕಾರಣ ಎನ್ನಬಹುದು. ಇನ್ನು ಈ ಕಾಲದ ವಾಣಿಜ್ಯ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು ಕಾಡಿನ ಉತ್ಪನ್ನಗಳು ಹೆಚ್ಚಾಗಿ ಬಳಕೆಯಲ್ಲಿತ್ತು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮತ್ತು ಉರುಳಿ, ರಾಗಿ ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ ವಿನಿಮಯ ಮಾಡಿಕೊಳ್ಳುತ್ತಿದ್ದರಿಂದ ಹಣಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿರಲಿಲ್ಲ. ಬಂಗಾರ ಮುಂತಾದ ಬೆಳೆ ಬಾಳುವ ವಸ್ತುಗಳ ಬಳಕೆಯು ಕಡಿಮೆ ಇದ್ದಿತ್ತೆಂದು ಹೇಳಬಹುದು. ಆದರೆ ಒಡವೆಗಳ ರಚನಾ ಚಾತುರ್ಯ ಮತ್ತು ತಾಂತ್ರಿಕತೆಯು ಉನ್ನತ ಮಟ್ಟದಾಗಿತ್ತೆಂಬುದು ಹೊಯ್ಸಳರ ಶಿಲ್ಪಕಲೆಯಿಂದಲೇ ತಿಳಿದು ಬರುತ್ತದೆ. ಹೊಯ್ಸಳರ ಕಾಲದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಸಿಕ್ಕಿರುವ ಕೆಲವಷ್ಟನ್ನು ಇಲ್ಲಿಯ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಇಂದು ಈ ಪ್ರಾಂತ್ಯವು ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ್ದು ಎಲ್ಲ ಬಗೆಯ ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯಕಾಂತಿ, ರಾಗಿ, ಹತ್ತಿ, ಮುಸುಕಿನ ಜೋಳ, ತೆಂಗು, ಬಾಳೆ ಇಲ್ಲಿಯ ಪ್ರಮುಖ ಉತ್ಪನ್ನಗಳಾಗಿದ್ದು ಅವರೆಕಾಯಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ ಋತುಮಾನದ ವಿಶೇಷ ಬೆಳೆಯಾಗಿದೆ. ಇನ್ನು ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಹೊಯ್ಸಳೇಶ್ವರ ದೇವಸ್ಥಾನ. ಹೊಯ್ಸಳರ ವಂಶ ಸುಮಾರು ಕ್ರಿಸ್ತಶಕ 1346ರವರೆಗೆ ದಕ್ಷಿಣ ಭಾರತದ ಕೆಲಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ ಅಂದರೆ ಇಲ್ಲಿನ ಅಲೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಜಾನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ
ಎಂದು ಊಹಿಸಲಾಗಿದೆ. ಇನ್ನು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅಲೆಬೀಡು ಶಿಲ್ಪಕಲೆಯ ನೆಲವೀಡು. ಅಲೆಯಬೀಡಿನ ಮೊದಲ ಹೆಸರು ದೋರ ಸಮುದ್ರ. ಕ್ರಿಸ್ತ ಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟರ ದೊರೆ ಬಾವ ದೋರ ಎಂಬಾತ ಇಲ್ಲಿ ಕೆರೆಯನ್ನು ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಇದಕ್ಕೆ ದೋರ ಸಮುದ್ರ ಎಂದು ಹೆಸರು ಬಂದಿತು ಎನ್ನುತ್ತಾರೆ. ಹೆಸರು ಹಳೆಯ ಬೀಡಾದರೂ ಇಲ್ಲಿನ ಶಿಲ್ಪಕಲೆಗಳು ನವನವೀನ, ನಿತ್ಯ ನೂತನ. ಹಳೆಯ ಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇಗುಲಗಳಿವೆಯಾದರೂ ಅಲ್ಲಾವುದ್ದೀನನ ದಂಡನಾಯಕ ಮಲ್ಲಿಕಾಪರ್ ಸೇರಿದಂತೆ ಹಲವು ಮುಸಲ್ಮಾನ ದೊರೆಗಳ ದಾಳಿಯ ಬಳಿಕ ಇವತ್ತು ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ. ಇನ್ನು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದು ಶಿವನ ಆಲಯ. ಇಲ್ಲಿಗೆ ಸಮೀಪದ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನವನ್ನು ಆಧರಿಸಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ 1121ರಲ್ಲಿ ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಳ ಬಿಟ್ಟಿದೇವ. ಈತನ ನಂತರದ ಹೆಸರು ವಿಷ್ಣುವರ್ಧನ. ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇಂದಿನ ಕರ್ನಾಟಕದ ರಾಜ್ಯದ ಬಲಿಷ್ಠ ಸಾಮ್ರಾಜ್ಯವಾದದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲೆ ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿಯೇ ಹೊಯ್ಸಳ ಶಿಲ್ಪಕಲೆಯು ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಅಲೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವು ಸುಲಲಿತವಾಗಿ ಸಾಗಿದ್ದು ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಈತನ ಮಗನಾದ ನರಸಿಂಹ ಬಲ್ಲಾಳನ ಆಸಕ್ತಿಯಿಂದಾಗಿ ಮಹೋನ್ನತ ಕಲೆಯ ನೆಲವೀಡೊಂದು ರೂಪುಗೊಂಡಿತು. ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳು ಮತ್ತು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಅಂದರೆ 4 ತಲೆಮಾರುಗಳು ಬೇಕಾದವು. ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾಗುವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕಡೆಯ ಅರಸ ವಿಶ್ವನಾಥ ಬಲ್ಲಾಳನ ಕಾಲದವರೆವಿಗೂ ಮುಂದುವರೆದಿತ್ತೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕೆ ಬಲಪದ ಕಲ್ಲು ಬಳಕೆಯಾಗಿದೆ. ಇದನ್ನು ಸೋಫಾ ಸ್ಟೋನ್ ಅಥವಾ ಸ್ಟಿಯೋಟೈಪ್ ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯನ್ನು ಹೊಂದಿರುತ್ತದೆ. ಹೊರತೆಗೆದು ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣ ಗಟ್ಟಿಯಾಗುತ್ತದೆ. ಕಲ್ಲಿನ ಈ ವಿಶೇಷ ಗುಣದಿಂದಲೇ ಹೊಯ್ಸಳರ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹೊಯ್ಸಳ ರಾಜವಂಶದ ಬಗೆಗೆ ಜನರಲ್ಲಿದ್ದ ಗೌರವ ಭಾವನೆಗಳೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣ ಎನ್ನಲಾಗಿದೆ. ಹೊಯ್ಸಳ ವಂಶದ ಹೆಸರು ಅಜರಾಮರವಾಗಿ ಉಳಿಯಬೇಕೆಂಬ ಕಾರಣದಿಂದ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಮೂಲ ಶಿವನ ಮೂರ್ತಿಗೆ ಹೊಯ್ಸಳ ವಂಶದ ಹೆಸರನ್ನೇ ಇಡಲಾಗಿದೆ. ಇನ್ನು ಇದರ ಶೈಲಿಯನ್ನು ನೋಡುವುದಾದರೆ, ಹೊಯ್ಸಳ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳೆರಡರ ಗುಣಗಳನ್ನು ತನ್ನದಾಗಿಸಿಕೊಂಡಿದೆ.

ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿರುತ್ತಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿಮನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇವರ ದೇವಾಲಯಗಳು ಮುಖ್ಯವಾಗಿ ನಾಲ್ಕು ಭಾಗಗಳನ್ನು ಒಳಗೊಂಡಿರುತ್ತದೆ. ಮೂಲ ದೇವರ ಮೂರ್ತಿ ಇರುವ ಜಾಗವು ಗರ್ಭಗೃಹ, ನಂತರದ ಸ್ಥಳ ಶುಕನಾಸಿ ಅಥವಾ ಅಂತರಾಳ, ಮೂರನೆಯದು ನವರಂಗ ಅಥವಾ ಸಭಾ ಮಂಟಪ ಮತ್ತು ನಾಲ್ಕನೆಯದು ವಾಹನ ಮಂಟಪ. ಗರ್ಭಗುಡಿಯಲ್ಲಿ ಸಂಬಂಧಿಸಿದ ದೇವರ ಮೂಲ ವಿಗ್ರಹವಿರುತ್ತದೆ. ಅಂತರಾಳ ಅಥವಾ ಶುಕನಾಸಿಯು ವಿಶೇಷ ಪ್ರಾರ್ಥನೆಗೆ, ರಾಜರಿಗೆ, ದೇವಾಲಯಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಅಧಿಕಾರಿಗಳು ಪ್ರಾರ್ಥನೆ ಸಲ್ಲಿಸಲು ಮತ್ತು ಉತ್ಸವ ದೇವರುಗಳನ್ನು ಇಟ್ಟು ಪೂಜಿಸುವ ಸ್ಥಳವಾಗಿರುತ್ತದೆ. ಸಭಾ ಮಂಟಪ ಅಥವಾ ನವರಂಗವು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರುತ್ತದೆ. ನವರಂಗ ಮಂಟಪವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು, ವಿಶೇಷ ಸಭೆಗಳನ್ನು ನಡೆಸುವುದಕ್ಕಾಗಿ ರಚನೆಯಾಗಿರುತ್ತದೆ. ವಾಹನ ಮಂಟಪದಲ್ಲಿ ಸಂಬಂಧಿಸಿದ ದೇವರ ವಾಹನವನ್ನು ಕೆತ್ತಿರಿಸಲಾಗಿರುತ್ತದೆ. ಇನ್ನು ಈ ದೇವಾಲಯದ ಹೊರನೋಟವನ್ನು ತಿಳಿದುಕೊಳ್ಳುವುದಾದರೆ, ಬೇಲೂರು ಒಳನೋಡು, ಅಲೆಬೀಡನ್ನು ಹೊರನೋಡು ಎಂಬ ನಾಣ್ಣುಡಿಯಂತೆ ಅಲೆಬೀಡಿನ ದೇವಾಲಯವು ಹೊರನೋಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ದೇವಾಲಯದ ಪ್ರದಕ್ಷಿಣಾ ಪಥದಲ್ಲಿ 15,000 ಹೆಚ್ಚಿನ ಶಿಲ್ಪಗಳನ್ನು ಕಾಣಬಹುದು. ಒಂದೊಂದರಲ್ಲೂ ಸೂಕ್ಷ್ಮ ಕುಸುರಿ ಕೆಲಸದ ಜೊತೆಗೆ ಪೌರಾಣಿಕ, ಸಾಮಾಜಿಕ ಮತ್ತು ಅಂದಿನ ನಾಗರಿಕತೆಯನ್ನು ಹೇಳುವ ಅನೇಕ ಕಲಾಕೃತಿಗಳನ್ನು ನೋಡಬಹುದು. ಒಳಭಾಗದಲ್ಲಿ ಇನ್ನೂ ಹೆಚ್ಚಿನ ಕುಸುರಿ ಕೆಲಸವಿರುವ ವಿಗ್ರಹಗಳಿದ್ದು ಹೊರಭಾಗಕ್ಕೆ ಹೋಲಿಸಿದರೆ ಕಡಿಮೆ ಸಂಖ್ಯೆಯಲ್ಲಿವೆ. ದೇವಾಲಯಕ್ಕೆ 4 ಮುಖ್ಯ ಹೆಬ್ಬಾಗಿಲುಗಳಿದ್ದು ಎಲ್ಲಾ ಬಾಗಿಲುಗಳಲ್ಲೂ ಮಕರ ತೋರಣವನ್ನು ಕೆತ್ತಲಾಗಿದೆ. 4 ಬಾಗಿಲುಗಳಲ್ಲೂ ಸುಂದರ ಕೆತ್ತನೆಯುಳ್ಳ ದ್ವಾರಪಾಲಕರನ್ನು ನಿಲ್ಲಿಸಲಾಗಿದೆ. ಇದಲ್ಲದೆ ಗಜಾಸುರ ಮರ್ದನ, ಗೋವರ್ಧನ, ಗಿರಿಧಾರಿ, ಗಜೇಂದ್ರ ಮೋಕ್ಷ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಪುರಾಣ ಕಥೆಗಳು, ಇತಿಹಾಸದ ತುಣುಕುಗಳು ಕಂಡುಬರುತ್ತದೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯದ ದಕ್ಷಿಣದ ಬಾಗಿಲು ರಾಜದ್ವಾರವಾಗಿತ್ತು. ಅರಮನೆಯ ಅವಶೇಷಗಳು ದಕ್ಷಿಣ ದಿಕ್ಕಿಗೆ ಇರುವುದರಿಂದ ದಕ್ಷಿಣದ ಬಾಗಿಲನ್ನು ಪ್ರವೇಶಕ್ಕೆ ಇಟ್ಟುಕೊಂಡಿದ್ದರೆಂದು ಊಹಿಸಬಹುದು. ರಾಜದ್ವಾರದ ಮುಂಭಾಗದಲ್ಲಿ ದೊಡ್ಡ ಗಣಪತಿಯ ವಿಗ್ರಹ ಮತ್ತು ಹೊಯ್ಸಳ ಲಾಂಛನವನ್ನು ಕೆಳದಿರಿಸಲಾಗಿದೆ. ದೇವಾಲಯದ ಪ್ರಾಕಾರವು ವಿಶಾಲವಾಗಿದ್ದು ಎತ್ತರದ ಜಗತಿಯನ್ನು ಹೊಂದಿದೆ. ಹೊರಭಿತ್ತಿಯಲ್ಲಿ 11 ಸಾಲುಗಳಿದ್ದು, ಕೆಳಗಿನಿಂದ ಮೊದಲ 4-5 ಸಾಲುಗಳು ಆನೆ, ಕುದುರೆ, ಸಿಂಹ, ಹಂಸ ಮತ್ತು ಬಲ್ಲಿಯ ಕೆತ್ತನೆಯನ್ನು ಹೊಂದಿದೆ. ನಂತರ ಪುರಾಣ ಇತಿಹಾಸಗಳನ್ನು ಹೇಳುವ ಶಿಲ್ಪಗಳ ದೇವಾಲಯಕ್ಕೆ ಅಂದವನ್ನು ಹೆಚ್ಚಿಸುವ ಶಿಖರವು ಅನೇಕ ವರ್ಷಗಳ ಹಿಂದೆಯೇ ಕುಸಿದು ಬಿದ್ದು ಹೋಗಿದ್ದು ಈಗ ಶಿಖರದ ಕುರುಹುಗಳಷ್ಟೇ ಉಳಿದಿದೆ. ದೇವಾಲಯದ ಶಿಲ್ಪಕಲೆಯ ಸೊಬಗನ್ನು ಕಣ್ಣಾರೆ ಕಂಡು ಸವಿಸುವುದೇ ಅತ್ಯುತ್ತಮವಾದುದು. ಇನ್ನು ಒಳನೋಟದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯಕ್ಕೆ 4 ಬಾಗಿಲುಗಳಿದ್ದು ಪೂರ್ವಕ್ಕೆ 2 ಮತ್ತು ಉತ್ತರ ದಕ್ಷಿಣವಾಗಿ ಒಂದೊಂದು ಬಾಗಿಲಿದೆ. ಉತ್ತರದ ಬಾಗಿಲಿನಿಂದ ದಕ್ಷಿಣಕ್ಕಿರುವ ಅಂತರವು 160 ಅಡಿ, ಪೂರ್ವ ಪಶ್ಚಿಮವಾಗಿ 122 ಅಡಿ ಉದ್ದವಿದೆ. ದೇವಾಲಯದ ಒಳಭಾಗದಲ್ಲಿ ಸುಮಾರು 108 ಕಂಬಗಳಿದ್ದು ಒಂದೊಂದು ಕಂಬದಲ್ಲೂ ಒಂದೊಂದು ಬಗೆಯ ಚಿತ್ರಗಳಿವೆ. ಪ್ರತಿಯೊಂದು ಕಂಬವು 5 ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದ್ದು ಪಂಚಶಿಲಾ ಸ್ತಂಭವೆಂದು ಶಾಸನಗಳಲ್ಲಿ ಹೇಳಲ್ಪಟ್ಟಿದೆ. ಒಂದೇ ಜಗತಿಯ ಮೇಲೆ 2 ಮುಖ್ಯ ಗರ್ಭಗುಡಿಗಳಿದ್ದು ಇದನ್ನು ದ್ವಿಕೂಟ ಎಂದು ಕರೆಯಲಾಗಿದೆ. ರಾಜವಂಶದ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಹೊಯ್ಸಳೇಶ್ವರ ಗರ್ಭಗುಡಿಯ ಜೊತೆಗೆ ಶಾಂತಲೇಶ್ವರ ಅಥವಾ ಪಾಂಡುಕೇಶ್ವರ ಎಂದು ಕರೆಯಲಾಗುವ ಮತ್ತೊಂದು ಗುಡಿಯೂ ಇದೆ. ಶಾಂತಲೇಶ್ವರ ಎನ್ನುವ ಹೆಸರು ಹೇಗೆ ಬಂದಿದೆ ಎಂಬುದಕ್ಕೆ ಇಲ್ಲಿಯವರೆಗೂ ಯಾವುದೇ ಆಧಾರಗಳು ದೊರೆತಿಲ್ಲ. ಬೇಲೂರಿನ ದಿಡ್ಡಿ ಬಾಗಿಲಿನಲ್ಲಿ ಇರುವ ಶಿಲಾಶಾಸನದಲ್ಲಿ ಪಾಂಡುಕೇಶ್ವರ ದೇವರು ಎಂಬ ಉಲ್ಲೇಖವು ಮಾತ್ರ ಕಂಡುಬರುತ್ತದೆ. ಆದರೂ
ಜನಪದದಲ್ಲಿ ಹೊಯ್ಸಳೇಶ್ವರ ದೇವರ ಪಕ್ಕದಲ್ಲಿರುವುದು ಶಾಂತಲೇಶ್ವರ ದೇವರು ಮತ್ತು ಈ ಗುಡಿಯನ್ನು ರಾಣಿ ಶಾಂತಲಾ ದೇವಿಯ ನೆನಪಿಗಾಗಿ ನಿರ್ಮಿಸಿದ್ದಾರೆಂಬ ಪ್ರತೀತಿಯು ಇಂದಿಗೂ ಬಳಕೆಯಲ್ಲಿದೆ. ಎರಡು ಶಿವಲಿಂಗಗಳು ಗಾತ್ರ ಮತ್ತು ಎತ್ತರದಲ್ಲಿ ಒಂದೇ ಸಮನಾಗಿದ್ದು ಸುಮಾರು 5 ಅಡಿ ಎತ್ತರವಿದೆ. ಹೊಯ್ಸಳರ ಕಾಲದಲ್ಲಿ ಒಟ್ಟು 84 ಶಿಲಾ ಬಾಲಿಕೆಗಳನ್ನು ನಿರ್ಮಿಸಿದ್ದರಂತೆ. ಆದರೆ ಈಗ ಉಳಿದಿರುವುದು 14 ಮಾತ್ರ. ಕಂಬವೊಂದಕ್ಕೆ 4 ಶಿಲಾ ಬಾಲಿಕೆಯರ ವಿಗ್ರಹಗಳನ್ನು ಜೋಡಿಸಿದ್ದರೆಂದು ಕಂಡುಬರುತ್ತದೆ. ಒಳಭಾಗದ ದ್ವಾರಪಾಲಕರ ಆಭರಣಗಳು ಮತ್ತು ಇತರ ವಿಗ್ರಹಗಳ ಕುಸುರಿ ಕೆತ್ತನೆಯು ಮನಸೊರೆಗೊಳಿಸುತ್ತದೆ. ಹೊಯ್ಸಳರ ಕಾಲದಲ್ಲಿ ಸಂಪ್ರದಾಯದಂತೆ ಪೂಜಾದಿಗಳು ಮಹೋತ್ಸವಗಳು ನಡೆದಿರುವ ಬಗ್ಗೆ ಹಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಅವರ ನಂತರದಲ್ಲಿ ಯಾವ ದಾಖಲೆಗಳು ದೊರೆಯುವುದಿಲ್ಲ. 18ನೆಯ ಶತಮಾನದ ಶಾಸನವೊಂದರಲ್ಲಿ ಮತ್ತೆ ಮಹೋತ್ಸವಗಳು ಆರಂಭವಾಗಿರುವ ಬಗ್ಗೆ ಉಲ್ಲೇಖವಿದ್ದು ಅಂದಿನಿಂದಲೇ ಎರಡೂ ದೇವರಿಗೆ ಪೂಜಾದಿಗಳು ಮತ್ತೆ ಆರಂಭವಾಗಿರಬಹುದೆಂದು ಊಹಿಸಲಾಗಿದೆ. ಮುಖ್ಯ ದೇವಾಲಯವಾದ ಹೊಯ್ಸಳೇಶ್ವರ ದೇವರಿಗೆ ಇಂದಿಗೂ ವಾರ್ಷಿಕ ಉತ್ಸವಗಳು ವಿಶೇಷ ಪೂಜಾದಿಗಳು ನಡೆದುಕೊಂಡು ಬರುತ್ತಿದೆ. ಒಳಭಾಗದಲ್ಲಿ 2 ಗರ್ಭಗುಡಿಗಳು, 2 ಸುಖನಾಸಿ, 2 ನವರಂಗ ಹಾಗೂ 2 ನಂದಿ ಮಂಟಪಗಳಿರುವುದರಿಂದ ಈ ದೇವಾಲಯವನ್ನು ಜೋಡಿ ದೇವಾಲಯವೆಂದು ಕರೆಯಲಾಗುತ್ತಿದೆ. ಹೊಯ್ಸಳ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಇಲ್ಲಿರುವ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವ ಅನೇಕ ವಿಗ್ರಹಗಳನ್ನು ಅವುಗಳ ವಿವರಣೆಯೊಂದಿಗೆ ಇಲ್ಲಿ ಸಂರಕ್ಷಿಸಿಡಲಾಗಿದೆ. ದೇವಾಲಯದ ನಿರ್ಮಾಣಕ್ಕೆ ಬಳಸಿರಬಹುದಾದ ಅನೇಕ ಆಯುಧಗಳನ್ನು ಸಹ ಇಲ್ಲಿ ನೋಡಬಹುದು. ಒಂದೆರಡು ತಾಮ್ರ ಶಾಸನಗಳು ಮತ್ತು ಹಲವಾರು ಶಿಲಾಶಾಸನಗಳಿವೆ. 8ಕ್ಕೂ ಹೆಚ್ಚು ಮಾಸ್ತಿ ಕಲ್ಲುಗಳಿವೆ. 5 ವೀರಗಲ್ಲುಗಳನ್ನು ಸಂರಕ್ಷಿಸಿಡಲಾಗಿದೆ. ಹೊಯ್ಸಳರ ಕಾಲದ ತಾಮ್ರದ ಮತ್ತು ಚಿನ್ನದ ನಾಣ್ಯಗಳನ್ನು ಅವುಗಳು ದೊರೆತಿರುವ ಮತ್ತು ಮೂಲ ಕಾಲವನ್ನು ನಮೂದಿಸಿ ಇಡಲಾಗಿದೆ. ಹೊಯ್ಸಳರ ರಾಜವಂಶಾವಳಿಯ ಚಿತ್ರಣವು ಇಲ್ಲಿ ಇದೆ. ರಾಜಧಾನಿಯಾಗಿದ್ದ ದ್ವಾರ ಸಮುದ್ರದ ಸಂಪೂರ್ಣ ಮ್ಯಾಪ್ ಕೂಡ ಇಲ್ಲಿದೆ. ಅಂದಿನ ಕಾಲದ ದಿನ ಬಳಕೆ ವಸ್ತುಗಳನ್ನು ಸಹ ಇಲ್ಲಿ ನೋಡಬಹುದು. ಕೇಳುಗರೆ, ಇದುವರೆಗೂ ದ್ವಾರ ಸಮುದ್ರದ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

0: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರೀತಿಯ ಕೇಳುಗರೆ, ನಮ್ಮ ಹಿಂದೂ ಸಂಪ್ರದಾಯಗಳು ಮರೆಯಾಗುತ್ತಿರುವ ಕಾಲಘಟ್ಟದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅರಿಕತೆಯ ಕಾರ್ಯಕ್ರಮದಲ್ಲಿ ಶಿವಲೀಲೆಯ ಭೂಕೈಲಾಸ ಎನ್ನುವ ಒಂದು ಕಾರ್ಯಕ್ರಮ ನೀಡಲು ನಮ್ಮ ರೇಡಿಯೋ ಕೇಂದ್ರಕ್ಕೆ ಹಾಜರಿದ್ದಾರೆ ಶ್ರೀಯುತ ಬಲರಾಮ್ ಭಾಗವತರು. ಅಜಿತ್ನಹಳ್ಳಿ ಬಂಗಾರಪೇಟೆ ಗ್ರಾಮಾಂತರ ಕಡೆಯಿಂದ ಹಾಜರಿದ್ದಾರೆ. ಇವರಿಗೆ ನಮ್ಮ ನಮ್ಮ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ಸ್ವಾಗತ ಮೇಡಮ್.
0: ಹಾಗೆ ಶ್ರೀಯುತ ಮುನಿರಾಜು ಹಾರ್ಮೋನಿಯಂ ಪೆದ್ದಪಲ್ಲಿ ಗ್ರಾಮದಿಂದ ಹಾಜರಿದ್ದಾರೆ. ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಹಾಗೆ ಜೆ ಹೇಮಂತ್ ಕುಮಾರ್ ಕೀಬೋರ್ಡ್ ಪೊಗರಪಲ್ಲಿ ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಹಾಗೆ ಶ್ರೀಯುತ ಅರಿನಾಥ್ ಬಾಬಾ ತಬಲಾ ಕುಪ್ಪಂ ಗ್ರಾಮದಿಂದ ಹಾಜರಿದ್ದಾರೆ. ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಬಲರಾಮ್ ಸರ್, ತಮ್ಮ ಒಂದು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನು ಮುನ್ನೋಸೋಣ. ತಿಳಿಸ್ಕೊಳ್ಳಿ ತಮ್ಮ ಪರಿಚಯವನ್ನ.
1: ನಮ್ದು ಒಂದು ಪುಟ್ಟ ಗ್ರಾಮ ಅಜಿಪ್ನಹಳ್ಳಿ ಅಂತಕ್ಕಂತ ಗ್ರಾಮ, ಬಂಗಾರಪೇಟೆ ತಾಲೂಕು. ಅದರಲ್ಲಿ ಎಷ್ಟೋ ಜನ ವಿದ್ವಾಂಸರು, ಸಂಗೀತ ವಿದ್ವಾಂಸರು, ಹರಿಕಥೆ ದಾಸರು ಇರತಕ್ಕಂತ ಗ್ರಾಮ ನಮ್ದು. ಅದರಲ್ಲಿ ನಾನು ಚಿಕ್ಕವನಿಂದ ಕೂಡ ಸಂಗೀತ ಅಂದ್ರೆ, ಹರಿಕಥೆ ಅಂದ್ರೆ ಅದ್ರ ಮೇಲಿರ್ತಕ್ಕಂತ ಅಭಿಮಾನದಿಂದ ನಮ್ಮ ಸಂಗೀತ ಗುರುಗಳಾಗಿರ್ತಕ್ಕಂತ ಚಿನ್ನಕೋಟೆ ಗ್ರಾಮಸ್ಥರಾಗಿರ್ತಕ್ಕಂತ ರವಿಕುಮಾರ್ ಸರ್ ಅವರತ್ರ ಒಂದು 15 ವರ್ಷಗಳ ಕಾಲ ಸಂಗೀತವನ್ನು ಅಭ್ಯಾಸ ಮಾಡಿ, ತದನಂತರ ಹರಿಕಥೆ ವಿದ್ವಾಂಸರಾಗಿರ್ತಕ್ಕಂತ ಚೀಕಟಪಲ್ಲಿ ದಾಸರಾಗಿರ್ತಕ್ಕಂತ ಕೇಶವಮೂರ್ತಿ ಭಾಗವತಾರ್ ಅವರಂತ ತಿರುಪತಿಯಲ್ಲಿ ಎಷ್ಟೋ ಹರಿಕಥೆ ಕಾರ್ಯಕ್ರಮಗಳನ್ನು ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಪ್ರಮುಖ ಗ್ರಾಮಗಳಲ್ಲಿ ಮಾಡಿರ್ತಕ್ಕಂತ ಹಿರಿಯ ಕಲಾವಿದರು. ಆ ಗುರುಗಳ ಒಂದು ಸೇವೆಯಿಂದ ಅವರ ಹತ್ರ ನಾನು ಕೂಡ ಹರಿಕಥೆಯನ್ನ ಅಭ್ಯಾಸ ಮಾಡಿದ್ದು. ಸುಮಾರು ನಾನು ಈ ಸಂಗೀತ ಮತ್ತೆ ಈ ಹರಿಕಥೆ ಕಾರ್ಯಕ್ರಮಗಳಲ್ಲಿ ಸುಮಾರು 20 ವರ್ಷಗಳಿಂದ ನನಗೂ ಇದರ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಈ ದಿನ ಈ ಹರಿಕಥೆ ಯಾಕೆ ಕೇಳ್ಬೇಕು ಜನ, ಭಕ್ತಿ ಮಾರ್ಗ ಅಂದ್ರೆ ಏನು, ಪೂಜೆ ತೆಂಗಿನಕಾಯಿ ಹೊಡೆದು ಕರ್ಪೂರ ಅನ್ಸಿದ್ರೆ ಇದು ಮಾತ್ರನೇ ಪೂಜಾ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಭಿಷೇಕ ಮಾಡಿದ್ರೆ ಅಂತ. ಹಾಗಲ್ಲ, ಭಗವಂತನಿಗೆ ಬೇಕಾಗಿರೋದು ಮನಸ್ಸು. ಆ ಮನಸ್ಸನ್ನ ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡೋದೇ ನಿಜವಾದಂತ ಭಕ್ತಿ. ಹಾಗಾಗಿ ಹರಿಕಥೆ ಅನ್ನೋದು ಭಕ್ತಿ ಮಾರ್ಗಕ್ಕೆ ಸಂಬಂಧಿಸಿರತಕ್ಕಂಥದ್ದು. ನಮ್ಮ ಪುರಾಣಗಳು, ವೇದಗಳು, ಹೀಗಾಗಿ ಭಕ್ತಿ ಕಥೆಗಳು, ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಭಾಗವತ ಆಗಿರ್ಬೋದು, ಶಿವಪುರಾಣ, ಶಿವಲೀಲೆಗಳು, ಶನಿಪ್ರಭಾವ, ಈ ತರ ಕಥೆಗಳನ್ನೆಲ್ಲ ಕೇಳಿದ್ರೆ ಆ ರಾಜರೆಲ್ಲ ಕೂಡ ಯಾವ ತರ ಪರಮಾತ್ಮನ ಲೀಲೆಯಿಂದ ಕಷ್ಟದಲ್ಲಿದ್ದರೆ ಕೂಡ ಸುಖವನ್ನು ಪಡೆದು ಜೀವನವನ್ನು ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದೇ ಈ ಭಕ್ತಿಯ ನಿಜವಾದ ಸ್ವರೂಪ. ಹಾಗಾಗಿ ಹರಿಕಥೆಯನ್ನ ಪ್ರತಿಯೊಬ್ಬರು ಕೂಡ ಕೇಳಬೇಕು. ಯಾಕಂದ್ರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಹರಿಕಥೆಗಳ ಮುಖಾಂತರವಾಗಿ ಒಂದು ಹಾಸ್ಯ ಆಗಿರ್ಬೋದು, ಒಂದು ಭಕ್ತಿ ಹಾಡಾಗಿರ್ಬೋದು, ಕಥೆ ಮುಖಾಂತರವಾಗಿ ನಿಜವಾದದ್ದು ಯಾವುದು, ಭಕ್ತಿ ಅಂದ್ರೆ ಏನು, ನಾವು ಯಾವ ತರ ನಡ್ಕೊಳ್ಬೇಕು, ಯಾವ ತರ ನೋಡ್ಕೊಳ್ಬಾರ್ದು ಅಂತ ಈ ಹರಿಕಥೆಗಳು ನಮಗೆ ಕಲಿಸ್ತಾ ಇದೆ. ಇದು ಅನಾದಿ ಕಾಲದಿಂದ ಬಂದಿರತಕ್ಕಂತ ಸಂಪ್ರದಾಯ ಹರಿಕಥೆ ಎಂಬುದು. ಹಾಗಾಗಿ ನಾನು ಇದೇ ಬಂಗಾರಪೇಟೆ ತಾಲೂಕಿನ ಅಜ್ಜಪ್ಪನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಗ್ರಾಜ್ಯುಯೇಷನ್ ಡಿಗ್ರಿ ಮಾಡಿಕೊಂಡಿದ್ರೇನು, ನನ್ನ ಒಂದು ಸನಾತನ ಧರ್ಮಕ್ಕೆ ನಾನು ಏನು ಸಮರ್ಪಣೆ ಮಾಡಬೇಕು, ನನ್ನಿಂದ ಏನಾಗುತ್ತೆ ಅದನ್ನ 4 ಜನಕ್ಕೆ ಒಣಬನಿಸೋಣ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಬೇರೆ ದೇಶದ ವ್ಯಾಮೋಹ ಎಷ್ಟಿದ್ರೂ ನಮ್ಮ ಭಾರತೀಯ ಸಂಸ್ಕೃತಿ ತುಂಬಾ ಮುಖ್ಯ, ಅದೇ ನಮ್ಮ ಸನಾತನ ಧರ್ಮದು ಅಂತ ಪ್ರಪಂಚನೇ ಇವತ್ತು ಸಾರ್ತಾ ಇದೆ. ಹಾಗಾಗಿ ನಾವು ಹರಿಕಥೆ ಮುಖಾಂತರವಾಗಿ 4 ಜನಕ್ಕೆ ಒಳ್ಳೆಯ ಮಾತುಗಳಾಡೋಣ, ಒಳ್ಳೆಯದನ್ನೇ ತಿಳಿಸೋಣ ಅನ್ನೋದೇ ನನ್ನ ಉದ್ದೇಶ.
0: ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಈಗ ಕಾರ್ಯಕ್ರಮ ಶಿವಲೀಲೆಗಳಲ್ಲಿ ಮಹಾಭಕ್ತನಾಗಿರ್ತಕ್ಕಂಥ ರಾವಣೇಶ್ವರನ ಚರಿತ್ರೆಯಾಗಿರ್ತಕ್ಕಂಥ ಭೂ ಕೈಲಾಸ ಚರಿತ್ರೆ. ಈ ಭೂಲೋಕ ಕೈಲಾಸದಲ್ಲಿರ್ತಕ್ಕಂಥ ಆತ್ಮಲಿಂಗದಿಂದ ಈ ಭೂಮಿ ಕೈಲಾಸವಾಗಿ ಯಾವ ತರ ಮಾರ್ಪಟ್ಟಿದೆ ಎಂಬತಕ್ಕಂಥ ಕಥಾಭಾಗವೇ ಭೂ ಕೈಲಾಸ ಚರಿತ್ರೆ. ಇದನ್ನ ಗೋಕರ್ಣೇಶ್ವರ ಮಹತ್ಯ ಅಂತಾರೆ, ಮಹಾಬಲೇಶ್ವರ ಕ್ಷೇತ್ರ ಪುರಾಣ ಅಂತ ಹೇಳ್ತಾರೆ. ಈ ಕಥೆಯನ್ನು ಕೇಳಿದ್ರೆ ಲಿಂಗ ಪ್ರತಿಷ್ಠಾಪನೆ ಮಾಡತಕ್ಕಂಥ ಫಲ ಸಿಗುತ್ತೆ. ಹಾಗಾಗಿ ಮಹಾಬಲೇಶ್ವರ ಕ್ಷೇತ್ರ ಪುರಾಣ ದರ್ಶನ ಮಾಡಿದಂತ ಫಲ ಸಿಗುತ್ತೆ ಈ ಕಥೆಯ ಶ್ರವಣ ಮಾಡಿದ್ರೆ.

ಭಗವತ್ ಸ್ವರೂಪರಾಗಿರ್ತಕ್ಕಂಥ ಭಕ್ತ ಮಹಾಶಯರೇ, ಶಿವಭಕ್ತಿಗಿಂತ ಮೀರಿದ ಭಕ್ತಿ ಮಾರ್ಗವಿಲ್ಲ. ಶಿವನೇ ಸರ್ವನೂ, ಶಿವನೇ ಶ್ರೇಷ್ಠನೆಂಬತಕ್ಕಂಥ ಶಿವಲೀಲೆಗಳಲ್ಲಿ ಭೂಕೈಲಾಸ ಎಂಬತಕ್ಕಂಥ ಚರಿತ್ರೆಯನ್ನ ಈ ದಿನ ಕಾರ್ಯಕ್ರಮದಲ್ಲಿ ಭೂಕೈಲಾಸ ಚರಿತ್ರೆಯ ಬಗ್ಗೆ, ಗೋಕರ್ಣ ಕ್ಷೇತ್ರದ ಬಗ್ಗೆ, ಮಹಿಮೆಗಳ ಬಗ್ಗೆ ಈ ದಿನ ನಾವು ತಿಳಿಯೋಣ. ಈ ದಿನ ಕಾರ್ಯಕ್ರಮದಲ್ಲಿ ಭೂಕೈಲಾಸ ಚರಿತ್ರೆ, ಈ ಕಾರ್ಯಕ್ರಮವನ್ನು ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 94 MHz ತರಂಗಾಂತರ, ಬೂದಿಕೋಟೆ, ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ, ಇವರ ಮುಖಾಂತರವಾಗಿ ಧ್ವನಿ ಸುರುಳೆಯನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಪರಮಶಿವನ ಭಕ್ತನಾಗಿರ್ತಕ್ಕಂಥ, ಮಹಾಭಕ್ತನಾಗಿರ್ತಕ್ಕಂಥ ರಾವಣೇಶ್ವರನು ಕೈಲಾಸದಲ್ಲಿರ್ತಕ್ಕಂಥ ಆತ್ಮಲಿಂಗವು ಯಾವ ತರವಾಗಿ ಭೂಲೋಕಕ್ಕೆ ಈ ಧರೆಗೆ ಇಳಿದಿದ್ದಂತಕ್ಕಂಥ ಕಥಾಭಾಗವೇ ಈ ದಿನ ಭೂಕೈಲಾಸ ಚರಿತ್ರೆ. ಆ ಭೂಕೈಲಾಸ ಚರಿತ್ರೆ ಯಾವ ತರ ಇದೆ ಅಂದ್ರೆ, ಇಲ್ಲಿ ಮೆರವಪುರದೊಳಗೆ

ಕೈಲಾಸದೊಡೆಯನಾಗಿರ್ತಕ್ಕಂಥ ಪರಮೇಶ್ವರ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರಿ ಇಬ್ಬರು ಕೂಡ ಧ್ಯಾನದಲ್ಲಿರಬೇಕಾದ್ರೆ ಪ್ರಮದಗಣಗಳು ನಮಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಪಠಿಸುತ್ತಿದ್ದಾರೆ. ನಮಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಪಠಿಸ್ತಿರಬೇಕಾದ್ರೆ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತೀ ದೇವಿ ಆ ಪರಮೇಶ್ವರನ್ನು ಕಂಡು ಏನಂತ ಹೇಳ್ತಿದ್ದಾಳಂದ್ರೆ, ಇಲ್ಲಿ ಪರಮೇಶ್ವರ ಸ್ವಾಮಿ ನಿಮಗೆ ಅಭಿಷೇಕಗಳನ್ನು ಮಾಡಿ ವ್ರತಗಳನ್ನಾಚರಿಸಿ ಉಪವಾಸವಾದ್ರೆ ಮಾತ್ರನೇ ಕರುಣಿಸ್ತೀರಾ ನೀವು, ಇಲ್ಲಂದ್ರೆ ಭಕ್ತರಿಗೆ ಸುಲಭವಾಗಿ ಪ್ರತ್ಯಕ್ಷವಾಗುವುದಿಲ್ಲವ ನೀವು ಅಂತ ಕೇಳ್ತಿರಬೇಕಾದ್ರೆ, ಆಗ ಪರಮೇಶ್ವರ ನಗುತ್ತಾ ಹೇಳ್ತಿದ್ದಾನೆ, ಪಾರ್ವತಿ ಜಗನ್ಮಾತೆಯಾಗಿರ್ತಕ್ಕಂತ ನಿನಗೆ ಈ ಪ್ರಪಂಚದಲ್ಲಿ ಅಣುವಿನ ಅರಿವು ನಿನಗಿದೆ. ಈ ಪ್ರಪಂಚದಲ್ಲಿ ತಿಳಿದಿರ್ತಕ್ಕಂತ ಯಾವುದೂ ಇಲ್ಲ ನಿನ್ನ ಹತ್ರ. ಹಾಗಿರ್ಬೇಕಾದ್ರೆ ಅದನ್ನು ನೀನು ಪ್ರಶ್ನೆ ಕೇಳ್ತಿದ್ಯ ಅಂದ್ರೆ ಅದಕ್ಕೇನೋ ಅರ್ಥ ಇರಬೇಕಂತ ಹೇಳ್ತಾ ಏನ್ ಹೇಳ್ತಾ ಇದ್ದಾರಂದ್ರೆ, ಪರಮೇಶ್ವರ ನಗುತ್ತಾ ಹೇಳ್ತಿದ್ದಾನೆ, ಪಾರ್ವತಿ ನನಗೆ ಅಭಿಷೇಕ ಅವಸರ ಇಲ್ಲ, ಉಪವಾಸಗಳು ಅವಸರ ಇಲ್ಲ ನನಗೆ. ಭಕ್ತರು ನನ್ನ ನಿಚ್ಚಲವಾದ ಮನಸ್ಸಿನಿಂದ ಯಾರಾದ್ರೂ ನನ್ನ ಧ್ಯಾನಿಸ್ತಾರೋ ಅವ್ರಿಗೆ ನಾನು ಪ್ರತ್ಯಕ್ಷ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ಭೂಲೋಕದ ಕಡೆಗೆ ಕೈ ಮಾಡಿ ತೋರಿಸ್ತಾ ಇದ್ದಾನೆ ಪರಮೇಶ್ವರ.

ಪಾರ್ವತಿ, ಅದಿಗೋ ಅಲ್ಲಿ ನೋಡಲ್ಲಿ ಆ ದಕ್ಷಿಣ ಸಮುದ್ರ ತೀರದಲ್ಲಿ ಒಬ್ಬ ಆಕೆ ಭಕ್ತಿ ಪರವಶಳಾಗಿ ಯಾವ ತರ ನನ್ನ ಕೀರ್ತಿಸ್ತಿದ್ದಾಲೋ ಧ್ಯಾನಿಸ್ತಿದ್ದಾಲೋ ನೋಡು ಅಂತ ಹೇಳ್ತಿರ್ಬೇಕಾದ್ರೆ ಆಗ ಆ ಪಾರ್ವತೀ ದೇವಿ ದಕ್ಷಿಣ ಸಮುದ್ರ ತೀರದ ಕಡೆ ಭೂಲೋಕದ ಕಡೆ ನೋಡ್ತಾ ಇದ್ದಾಳೆ. ಅದೇ ಸಂದರ್ಭದಲ್ಲಿ ಬ್ರಹ್ಮ ಮಾನಸ ಪುತ್ರನಾಗಿರ್ತಕ್ಕಂತ ರಾವಣೇಶ್ವರನ ತಾಯಿ ಆಗಿರ್ತಕ್ಕಂತ ಕೈಕಸಿ ಸಮುದ್ರ ತೀರದಲ್ಲಿ ಸೈಕತ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಮರಳಿನಿಂದ ಮಾಡಿರ್ತಕ್ಕಂತ ಸೈಕತ ಲಿಂಗಕ್ಕೆ ಬಿಲ್ವಪತ್ರಗಳನ್ನಿಟ್ಟು ಪೂಜಾ ಸಾಮಗ್ರಿಯನ್ನಿಟ್ಟು ಆ ಪರಮೇಶ್ವರನು ಈ ತರ ಧ್ಯಾನಿಸ್ತಾ ಇದ್ದಾಳೆ. ಆ ತಾಯಿ ಯಾವ ತರ ಧ್ಯಾನಿಸ್ತಿದ್ದಾಳೆ ಅಂದ್ರೆ

ಬ್ರಹ್ಮ ಮಾನಸ ಪುತ್ರನಾಗಿರ್ತಕ್ಕಂತ ರಾವಣೇಶ್ವರನ ತಾಯಿಯಾದ ಕೈಕಸಿ ಪರಮೇಶ್ವರನ ಬಗ್ಗೆ ತಪವನ್ನ ಆಚರಿಸ್ತಾ ಇದ್ದಾಳೆ. ಕಾರಣ ಏನಂದ್ರೆ, ತಂದೆ ತಾಯಿ ಮಾಡ್ತಕ್ಕಂತ ಪುಣ್ಯ ಮಕ್ಕಳಿಗೆ ಎಂಬತಕ್ಕಂಥದ್ದು. ರಾವಣೇಶ್ವರನಿಗೆ ಕೆಟ್ಟೆಸರು ಅಂದ್ರೆ, ಎಲ್ಲಿ ನೋಡಿದ್ರೇನು ರಾವಣೇಶ್ವರನು ಕೆಟ್ಟೆಸರು ತಗೊಳ್ತಾ ಇದ್ದಾನೆ ಅಂತ ಜಗನ್ಮಾತೆಯಾಗಿರ್ತಕ್ಕಂಥ ಪರಮೇಶ್ವರನ ಆಶೀರ್ವಾದದಿಂದ ಕೈಕಸಿ ನನ್ನ ಮಗನು ಇನ್ನೂ ಮಹಾಬಲವಂತನಾಗ್ಬೇಕಂತ ಆ ಕೈಕಸಿ ಈ ತರ ಆ ಮಗನಿಗೋಸ್ಕರ ತಪವನ್ನ ಆಚರಿಸ್ತಾ ಇದ್ದಾಳೆ. ಅದಕ್ಕೆ ಹೇಳ್ತಾರೆ ದಾಸರಿಲ್ಲಿ, ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು, ಸತ್ಯ ಸದಾಚಾರ ಇಲ್ಲದವನು 10,000 ತಪವ ಮಾಡಿ ಫಲವೇನು ಅಂತಾರೆ ನಮ್ಮ ದಾಸರು. ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು. ತಂದೆ ತಾಯಿಗಿಂತ ಈ ಪ್ರಪಂಚದಲ್ಲಿ ದೇವರು ಬೇರೆ ಯಾರು ಇಲ್ಲ. ಆ ತಂದೆ ತಾಯಿಗಳನ್ನೇ ದೇವರಾಗಿ ಕಾಣಬೇಕಂತ ಆ ತಾಯಿ ಆಗಿರ್ತಕ್ಕಂಥ ಕೈಕಸಿ ಆ ಲಂಕಾ ನಗರದಲ್ಲಿ ಈ ತರ ಪರಮೇಶ್ವರನ ಬಗ್ಗೆ ತಪವನ್ನ ಆಚರಿಸ್ತಾ ಇದ್ದಾಳೆ. ಹಾಗಿರ್ಬೇಕಾದ್ರೆ ಆಗ ಆ ಕೈಕಸಿ ದಕ್ಷಿಣ ಸಮುದ್ರ ತೀರ ಲಂಕಾ ನಗರದಲ್ಲಿ, ಅಂದ್ರೆ ಆ ಲಂಕಾ ನಗರ ಯಾವ ತರ ಏರ್ಪಟ್ಟಿದೆ ಅಂದ್ರೆ, ಇಲ್ಲಿ ಹೇಳ್ತಾರೆ ದೇವಲೋಕದಲ್ಲಿ ಆದಿಶೇಷನಿಗೆ ವಾಯುದೇವನಿಗೆ ಇಬ್ಬರು ಕೂಡ ನಾನೇ ಬಲಸ್ತ ಎಂಬ ಅಹಂಕಾರ ಬೆಳೆದು ಇಬ್ಬರು ಕೂಡ ಏನ್ ಮಾಡ್ತಿದ್ದಾರೆ ಅಂದ್ರೆ ನಾನೇ ಬಲಸ್ತನಂತಿದ್ರೆ, ಆಗ ಮೇರು ಪರ್ವತ ಶಿಖರವನ್ನ ಆದಿಶೇಷನು ತನ್ನ ಬಾಲದಿಂದ ಆ ಪರ್ವತವನ್ನು ಗಟ್ಟಿಯಾಗಿ ಪ್ರದಕ್ಷಿಣೆ ಮಾಡಿ ಬಲದಿಂದ ಹಿಡಿದುಕೊಂಡಿರ್ಬೇಕಾದ್ರೆ ವಾಯುದೇವನನ್ನು ನೋಡಿ ಹೇಳ್ತಿದ್ದಾನೆ, ವಾಯುದೇವ ನೀನೇ ಬಲಸ್ತನಂತಿದ್ಯಲ್ಲ, ಹಾಗಾದ್ರೆ ನನ್ನ ಹಿಡಿತವನ್ನು ಬಿಡಿಸಿ ನೋಡಣ್ಣ ಅಂತ ಹೇಳ್ತಿರ್ಬೇಕಾದ್ರೆ, ಆಗ ವಾಯುದೇವನು ಝಂಜುಮಾರುತವೆಂಬ ಗಾಳಿಯನ್ನು ಬೀಸ್ತಾ ಇದ್ದಾನೆ ಹೋರಂತ. ಆಗ ಆ ಮೆರುಪರ್ವತ ಶಿಖರವು ಅರ್ಧ ಪರ್ವತವು ಮುರಿದಿ ದಕ್ಷಿಣ ಸಮುದ್ರಕ್ಕೆ ಬಿದ್ದಿದೆ. ಆ ಬಿದ್ದ ಭೂಭಾಗವೇ ಲಂಕಾನಗರ. ಆ ಲಂಕಾನಗರ ರಾವಣೇಶ್ವರನು ಪರಿಪಾಲನೆ ಮಾಡುವ ಸಮಯಕ್ಕೆ ಯಾವ ತರ ಇದೆ ಅಂದ್ರೆ, ಇಲ್ಲಿ ಹೇಳ್ತಾರೆ ಸ್ವಸ್ತಿರ್ಯೋಜನ ವಿಸ್ತೀರ್ಣಂ ಶತಯೋಜನಂ ಉನ್ನತಂ ಅಷ್ಟದ್ವಾರ ಪುರಿ ಲಂಕಾ ಸಪ್ತ ಪ್ರಾಕಾರ ಶೋಭಿತಂ ತ್ರಿಕೋಟಿ ಕಂಟಕಂಚೈವ ನವಕೋಟಿ ಶಿವಾಲಯ ಚಾತುರ್ಲಕ್ಷಣಾಂಚ ವೀದಿನಾಂ ರಾವಣೇನ ಸುರಕ್ಷಿತಂ. ಲಂಕಾನಗರವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ರಾವಣೇಶ್ವರ. ಒಂದು ದಿನ ಆ ರಾವಣೇಶ್ವರನ ಸಿಂಹಾಸನದ ಮೇಲೆ ಕುಳಿತಿರ್ಬೇಕಾದ್ರೆ ತನ್ನ ಮಂತ್ರಿಯಾಗಿರ್ತಕ್ಕಂತ ಆ ಪ್ರಹಸ್ತನನ್ನು ನೋಡಿ ಈ ತರ ಹೇಳ್ತಾ ಇದ್ದಾನೆ, ಪ್ರಹಸ್ತ ಏನೇನು 14 ಲೋಕಗಳನ್ನು ನಾವು ಗೆದ್ದಿದ್ದೀವ, ನಮ್ಮ ಶೌರ್ಯ ಸಾಹಸಗಳನ್ನು ಎಲ್ಲಲ್ಲಿ ಮೋಗಿಸ್ತಾ ಇದ್ದೀರಾ, ನನ್ನ ಬಗ್ಗೆ ಎಲ್ಲರೂ ಹೊಗಳ್ತಾ ಇದ್ದಾರಾ ಅಂತ ಈ ವಿಧವಾಗಿ ಕೇಳ್ತಾ ಇರ್ಬೇಕಾದ್ರೆ, ಆಗ ಪ್ರಹಸ್ತನು ಏನ್ ಮಾಡ್ತಿದ್ದಾನಂದ್ರೆ, ಮಹಾರಾಜ 7-7 14 ಲೋಕಗಳಲ್ಲಿ 13 ಲೋಕಗಳು ಮಾತ್ರ ನಮ್ಮ ಸ್ವಂತ, ಇನ್ನ ಒಂದು ಲೋಕವಾಗಿರ್ತಕ್ಕಂಥ ದೇವಲೋಕ ಇನ್ನ ನಮ್ಮ ಸ್ವಂತವಾಗ್ಲಿಲ್ಲ. ಹಾಗೆ ಹೇಳ್ಬೇಕಾದ್ರೆ ರಾವಣೇಶ್ವರನ್ ಏನಂತಿದ್ದಾನಂದ್ರೆ, ಪ್ರಹಸ್ತ ಪ್ರಕಟಿಸು ಯುದ್ಧವನ್ನ ಸಾರೋರ ಮೇಲೆ ಅಂತ ಹೇಳ್ತಾ ಏನ್ ಮಾಡ್ತಿದ್ದಾನಂದ್ರೆ, ಪ್ರಯಾಣವಾಗುವುದಕ್ಕೆ ಎದುರ್ತಾ ಇದ್ರೆ ಆ ಸಭೆಯಲ್ಲಿ ಕುಳಿತಿದ್ದ ರಾವಣೇಶ್ವರನ ತಮ್ಮನಾಗಿರ್ತಕ್ಕಂಥ ವಿಭೀಷಣ ಮೇಲಕ್ಕೆದ್ದು ಹೇಳ್ತಾ ಇದ್ದಾನೆ, ಅಣ್ಣ ಯಾವ ತರ ಹೇಳ್ತಿದ್ದಾನಂದ್ರೆ,

0: ಅಣ್ಣ ಹಾವಿನ ಬಾಯೊಳಗಿನ ಕಪ್ಪೆ ಹಸಿದು ಹಾರಾಡುವ ನೊಣಕ್ಕೆ ಆಸೆ ಪಡುವಂತೆ ಶೂಲಕ್ಕೇರುವ ಕಲ್ಲ ಆಲು ತುಪ್ಪವನುಂಡು ಲೆಸುಕಾಲ ಬಾಲುವನು ಕೂಡಲ ಸಂಗಮ ದೇವ ಅಂತ ಹೇಳ್ತಿದ್ರೆ ಈ ರಾವಣೇಶ್ವರ ಏನಂತಿದ್ದಾನೆ ತನ್ನ ತಮ್ಮನಾಗಿರ್ತಕ್ಕಂಥ ವಿಭೀಷಣನ ನೋಡಿ ಏನ್ ಹೇಳ್ತಿದ್ದಾನಂದ್ರೆ ಛೀ ಕುಲದ್ರೋಹಿ
1: ಶ್ರೀಕಂಠ ಕರುಣೆಯಂ ಚಿಂತೆಯೆಲ್ಲವ ಹರಸಿ ಸಿರಿಹರಸರ ಜಯಸಿದರನಿಯೊಳ

ಆಧಿಪತ್ಯವು ಲಭ್ಯವಾಯಿತೆ ಎನಗೆ ಸರಿಸಮರು ಎನಗುಂಟೆ ಸರ್ವಲೋಕದು ಸರಿಸಮರು ಎನಗುಂಟೆ ಸರ್ವಲೋಕದು ಕುಲದ್ರೋಹಿ ನಿನ್ನ ಸಲಹೆ ನನಗೆ ಬೇಕಾಗಿಲ್ಲ ಅಂತ ಏನ್ ಹೇಳ್ತಿದ್ದನಂದ್ರೆ ಪ್ರಹಸ್ತ ಪ್ರಕಟಿಸು ಯುದ್ಧವನ್ನ ಸಾರು ಯುದ್ಧವನ್ನ ದೇವತೆಗಳ ಮೇಲೆ ಅಂತ ಹೇಳ್ತಾ ಇರಬೇಕಾದ್ರೆ ಆಗ ಪ್ರಯಾಣವಾಗಿ ಹೋಗ್ತಾ ಇದ್ದಾನೆ ರಾವಣೇಶ್ವರ ರಾಜ್ಯಭಾರವನ್ನೆಲ್ಲ ಮಂತ್ರಿಗೊಪ್ಪಗಿಸಿ ಪ್ರಯಾಣವಾಗಿ ಹೋಗ್ತಾ ಇದ್ದಾನೆ ಸ್ವಾಮಿ ಯುದ್ಧ ಸಾರದಕ್ಕೆ ಹೋಗ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ತ್ರಿಲೋಕ ಸಂಚಾರಿಗಳಾಗಿರ್ತಕ್ಕಂತ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ ರಾವಣೇಶ್ವರಿಗೆ ಎದುರಾಗಿ ಬರ್ತಾ ಇದ್ದಾರೆ ಆ ನಾರದ ನಾರಾಯಣ ಮಂತ್ರವನ್ನು ಪಠಿಸುತ್ತಾ ನೇರವಾಗಿ

ನಾರಾಯಣ ನಾಮಸ್ಮರಣೆ ಮಾಡ್ತಾ ನೇರವಾಗಿ ರಾವಣೇಶ್ವರನಿಗೆ ಎದುರಾಗಿ ಬರ್ತಿದ್ದಾನೆ. ದೂರದಿಂದಲೇ ನೋಡಿದ ರಾವಣೇಶ್ವರ ಈ ನಾರದ ಮಹರ್ಷಿಗಳನ್ನ, ಅಯ್ಯೋ ಈ ಬೈರಾಗಿ ಬರ್ತಿದ್ದಾನಲ್ಲ, ಇನ್ನೇನು ಗ್ರಹಚಾರವೋ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ನಾರದ ಮಹರ್ಷಿಗಳು ರಾವಣೇಶ್ವರನ ನೋಡಿ ಏನ್ ಹೇಳ್ತಿದ್ದಾರಂದ್ರೆ, ರಾವಣ ಎಲ್ಲಿಗೆ ನಿನ್ನ ಪ್ರಯಾಣ ಅಂದಿದ್ದಾನೆ. ಅಯ್ಯೋ ಸುಭ ನುಡಿಯೋ ಸೋಮ ಅಂದ್ರೆ ಗೂಬಾಯ ನೋಡೋ ಮಾಮ ಅಂದಂಗಾಯ್ತು ಅಂತ ರಾವಣೇಶ್ವರನ ತಿಳ್ಕೊಳ್ತಾ ನೇರವಾಗಿ ಬರ್ತಿದ್ದಾನೆ. ಆಗ ಅದೇ ಸಮಯಕ್ಕಿಲ್ಲಿ ಏನಾಗಿದೆ ಅಂದ್ರೆ, ದೇವಾನುದೇವತೆಗಳೆಲ್ಲ ಕೂಡ ದೇವಲೋಕದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ರಾವಣೇಶ್ವರನೇನೋ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಅವರ ತಾಯಿ ಕೈಕಸಿ ಮಗನಿಗೆ ಒಳ್ಳೆ ಹೆಸರು ಬರಬೇಕು, ಕೀರ್ತಿ ಬರಬೇಕಂತ, ಇನ್ನ ಮಹಾಬಲಸ್ಥನಾಗ್ಬೇಕಂತ ಆ ತಾಯಿಯೇನೋ ಶಿವನ ಬಗ್ಗೆ ತಪವನ್ನ ಆಚರಿಸ್ತಾ ಇದ್ದಾಳೆ. ಈ ತಪಸ್ಸೇನಾದ್ರೂ ಫಲಿಸಿದೆ ಅಂದ್ರೆ ರಾವಣೇಶ್ವರ ಇನ್ನ ಮಹಾಬಲಸ್ಥನಾಗ್ತಾನೆ. ಆ ತಪವನ್ನು ಭಂಗ ಮಾಡಬೇಕಂತ ಏನ್ ಮಾಡ್ತಿದ್ದಾರಂದ್ರೆ, ದೇವಾನುದೇವತೆಗಳೆಲ್ಲ ಕೂಡ ಮಾತಾಡ್ಕೊಳ್ತಾ ಹೇಳ್ತಿದ್ದಾರೆ, ಸಮುದ್ರನ ಹತ್ರ ಹೋಗಿ ಆ ವ್ರತಭಂಗ ಮಾಡೋಣ ನಾವಂತ ಹೇಳ್ತಾ ನೇರವಾಗಿ ಸಮುದ್ರದ ಬಳಿಗೆ ಬಂದಿದ್ದಾರೆ. ಹೌದು, ಆ ಸಮುದ್ರ ಬಳಿಗೆ ಬಂದಿದ್ದಾರಲ್ಲ, ಆ ಸಮುದ್ರನನ್ನು ನೋಡಿ ಹೇಳ್ತಿದ್ದಾರೆ ಹೀಗೆ, ಸಮುದ್ರ ಆ ಕೈಕಸಿಯ ಪೂಜೆ ವ್ರತಭಂಗ ಮಾಡಬೇಕು ನೀನು ಅಂತ ಹೇಳ್ತಿರ್ಬೇಕಾದ್ರೆ, ಅದೇ ಸಂದರ್ಭದಲ್ಲಿ ಸಮುದ್ರನು ಒಂದು ದೊಡ್ಡದಾದ ಅಲೆಯನ್ನು ಬಿಟ್ಟಿದ್ದಾನಷ್ಟೇ. ಆ ಅಲೆ ನೇರವಾಗಿ ಬಂದು ಕೈಕಸಿ ಮುಂದಿರ್ತಕ್ಕಂತ ಸೈಕತ ಲಿಂಗವು ಪೂಜಾ ಸಾಮಗ್ರಿ ಎಲ್ಲ ಕೂಡ ಬಂದು ಆ ಅಲೆ ಸಮುದ್ರದಲ್ಲಿ ಹೊಡ್ಕೊಂಡು ಹೋಗ್ಬಿಟ್ಟಿದೆ. ಆ ಕೈಕಸಿ ಕಂತೆ

ಸ್ವಾಮಿ. ಪರಮೇಶ್ವರ, ನನ್ನ ಪೂಜೆಯೇ ನಿನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಯಾಕೆ ಬದುಕಬೇಕಿನ್ನ? ಬೇಡ ಸ್ವಾಮಿ, ಈ ಜೀವನ ಸಾಕಾಗಿದೆ ನನಗಿನ್ನ, ಈ ಜೀವನವನ್ನು ತೊರೀಬೇಕು ನಾನಂತ. ನಾನಿನ್ನ ಇರಬಾರ್ದಂತ ಹೆಣ್ ಮಾಡ್ತಿದ್ದಾಳಂದ್ರೆ ಕೈ ಕಸಿ ನೇರವಾಗಿ ಆ ಸಮುದ್ರದಲ್ಲಿ ಬೀಳೋದಕ್ಕೆ ಹೋಗ್ತಾ ಇದ್ರೆ ಅದೇ ಸಮಯವನ್ನು ಕಂಡ ನಾರದ ಮಹರ್ಷಿಗಳು ನೇರವಾಗಿ ಅಲ್ಲಿಗೆ ಆ ಬಳಿಗೆ ಬರ್ತಾ ಇದ್ದಾರೆ, ಸಮುದ್ರದ ಬಳಿಗೆ. ನಾರಾಯಣ ನಾರಾಯಣ ನಾರಾಯಣ ನಾರಾಯಣ. ಕೈಕಸಿಯನ್ನು ಕಂಡು ನಾರದ ಮಹರ್ಷಿಗಳು ಈ ತರ ಹೇಳ್ತಿದ್ದಾರೆ, ಅಮ್ಮ ಕೈಕಸಿ ಸ್ವಲ್ಪ ತಾಳ ತಾಯಿ. ಅಲ್ಲಮ್ಮ, ಸಮುದ್ರದಲ್ಲಿ ಬೀಳೋದಕ್ಕೆ ಹೋಗ್ತಾ ಇದೆಯಲ್ಲ ನೀನು, ಪಂಚಭೂತಗಳು ಅದರ ಕರ್ತವ್ಯ ಅದು ಮಾಡುತ್ತಮ್ಮ. ನೀರಿಗೆ ಮುಳುಗಿಸೋ ಗುಣ ಇದೆ, ಬೆಂಕಿಗೆ ಸುಡೋ ಗುಣ ಇದೆ, ಗಾಳಿಗೆ ಬೀಸೋ ಗುಣ ಇದೆ ಅಮ್ಮ, ಸ್ವಲ್ಪ ತಾಳ. ಇಷ್ಟಕ್ಕೂ ನೀನು ಏನಮ್ಮ ಮಾಡ್ತಾ ಇದೀಯ ಅಂದ್ರೆ ಸ್ವಾಮಿ. ನಾರದ ಮಹರ್ಷಿಗಳೇ, ನಾನ್ ಯಾಕಿನ್ನ ಜೀವಿಸ್ಬೇಕು? ಹಾ, ಪರಮೇಶ್ವರನಿಗೆ ನನ್ನ ಪೂಜೆ ಇಷ್ಟ ಆಗಿಲ್ಲ ಅಂತ ಅಳುತ್ತಾ ಹೇಳ್ತಿರ್ಬೇಕಾದ್ರೆ, ಅಮ್ಮ ಇಷ್ಟಕ್ಕೂ ನೀನು ಪೂಜೆ ಮಾಡದಿರ್ತಕ್ಕಂತ ಆ ಶಿವಲಿಂಗ ಯಾವ ತರಹದ ಲಿಂಗವಮ್ಮ? ಕೈಕಸಿ ಹೇಳ್ತಿದ್ದಾಳೆ ಸ್ವಾಮಿ, ಮರಳಿನಲ್ಲಿ ಮಾಡಿರ್ತಕ್ಕಂತ ಸೈಕತ ಲಿಂಗಕ್ಕೆ ನಾನು ಪೂಜಿಸ್ತಾ ಇದ್ದೀನಿ. ಹಾಗೆ ಹೇಳ್ತಾನೆ, ಅಲ್ಲಮ್ಮ ಕೈಕಸಿ, ರಾಜಮಾತೆ ಆಗಿರ್ತಕ್ಕಂತ ನೀನು, ಮಹಾಶಿವಭಕ್ತನಾಗಿರ್ತಕ್ಕಂತ ನಿನ್ನ ಮಗ ರಾವಣೇಶ್ವರನು ಇರ್ಬೇಕಾದ್ರೆ ನೀನು ಹೋಗಿ ಸೈಕತ ಲಿಂಗಕ್ಕೆ ಪೂಜೆ ಮಾಡೋದ? ಅಮ್ಮ ನೀನು ಯಾವ ಲಿಂಗಕ್ಕೆ ಪೂಜೆ ಮಾಡ್ಬೇಕಂದ್ರೆ ಸಾಕ್ಷಾತ್ ಪರಮೇಶ್ವರನ ಆತ್ಮಲಿಂಗಕ್ಕೆ ಪೂಜೆ ಮಾಡ್ಬೇಕಮ್ಮ. ಹಾ, ಪರಮೇಶ್ವರನ ಆತ್ಮಲಿಂಗವು ನಿನ್ನ ಮಗನಾಗಿರ್ತಕ್ಕಂತ ರಾವಣೇಶ್ವರ ಶಿವನನ್ನು ಮೆಪ್ಪಿಸಿ ಆತ್ಮಲಿಂಗವನ್ನು ಪಡೆಯುವಂತ ಶಕ್ತಿ ಭಕ್ತಿ ನಿನ್ನ ಮಗನಲ್ಲಿದೆ ಅಮ್ಮ, ನೀನ್ ಯಾಕೆ ಚಿಂತಿಸ್ತೀಯ ಅಂತ ಈ ತರ ಈ ಸಂಭಾಷಣೆ ನಡೀತಾ ಇರ್ಬೇಕಾದ್ರೆ ಆಗ ರಾವಣೇಶ್ವರನು ಕೂಡ ತಾಯಿ ಸಮುದ್ರದಲ್ಲಿ ಬಿಡ್ತಾ ಇದ್ದಾಳೆ ಎಂಬತಕ್ಕಂತ ವಿಷಯವನ್ನು ಗ್ರಹಿಸಿ ನೇರವಾಗಿ ಆ ರಾವಣೇಶ್ವರನು ಕೂಡ ಬರ್ತಾ ಇದ್ದಾನೆ. ಹಾಗೆ ಹೇಳ್ತಿದ್ದಾಳೆ ಕೈಕಸಿ, ಕುಮಾರ ರಾವಣೇಶ್ವರ, ನಾನು ಆ ಪರಮೇಶ್ವರನ ಆತ್ಮಲಿಂಗಕ್ಕೆ ನಾನು ಪೂಜಿಸಬೇಕು. ಅಯ್ಯ, ನನಗೆ ಮೋಕ್ಷ ದಾರಿಯನ್ನು ನೀಡ್ತಕ್ಕಂತ ಮಕ್ಕಳು ಮುಖ್ಯ. ಯಾಕಂದ್ರೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳು ಹುಟ್ಟಿದ್ರೆ ಮಾತ್ರನೇ ತಂದೆ ತಾಯಿ ಕೂಡ ಮೋಕ್ಷ ಸಿಗೋದಂತೆ. ನಾನು ಪರಮೇಶ್ವರನ ಆತ್ಮಲಿಂಗಕ್ಕೆ ಪೂಜಿಸ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಆಗ ರಾವಣೇಶ್ವರ ಹೇಳ್ತಿದ್ದಾನೆ, ಅಮ್ಮ ಯಾಕಮ್ಮ ಚಿಂತೆ ಮಾಡ್ತೀಯ ಅಮ್ಮ ಅಂತ ಏನ್ ಹೇಳ್ತಾ ಇದಾರಂದ್ರೆ,

ತಾಯಿ ನಿನ್ನ ಬಯಕೆ ತೀರಿಸುವ ಭಾಗ್ಯ ನನ್ನದಲ್ವಾ ಅಂತ ಹೇಳ್ತಾ ಆ ರಾವಣೇಶ್ವರ ಏನ್ ಮಾಡ್ತಿದ್ದಾನಂದ್ರೆ ಕಾಷಾಯ ವಸ್ತ್ರಗಳನ್ನು ಧರಿಸಿ ಮಂತ್ರಿಗೆ ರಾಜ್ಯಭಾರವನ್ನೊಪ್ಪಿಸಿ ಅಮ್ಮ ಅಂತ ಆ ಕೈಕಸಿಯ ಪಾದಗಳಿಗೆ ನಮಸ್ಕಾರ ಮಾಡ್ಕೊಳ್ತಾ ಪ್ರಯಾಣವಾಗಿ ಆ ಶಿವನ ಬಗ್ಗೆ ತಪವನ್ನಾಚರಿಸುವುದಕ್ಕೆ ಹಿಮಾಲಯಕ್ಕೆ ಹೋಗ್ತಾ ಇದ್ದಾನೆ. ಆ ರಾವಣೇಶ್ವರ ಯಾವ ತರ ಹೋಗ್ತಿದ್ದಾನಂದ್ರೆ

ರಾವಣೇಶ್ವರ ಕೈಲಾಸ ಪರ್ವತದ ಬಳಿ ಹೋಗಿ ಏಕಾಂಗಾಸ್ತನಾಗಿ ಪರಮೇಶ್ವರನ ಬಗ್ಗೆ ತಪವನ್ನಾಚರಿಸ್ತಾ ಇದ್ದಾನೆ. ಏಕಾಂಗಾಸ್ತನಾಗಿ ಶಿವಧ್ಯಾನದಲ್ಲಿ ಆ ಶಿವನ ಬಗ್ಗೆ ತಪವನ್ನಾಚರಿಸ್ತಾ ಇದ್ದಾನೆ. ಯಾವ ತರ ಅಂದ್ರೆ,

ಆ ರಾವಣೇಶ್ವರ ಓಂ ನಮ ಶಿವಾಯ ಅಂತಕ್ಕಂತ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಯೋಗ ಸಾಧಕನಾಗಿ ಆ ಪರಮೇಶ್ವರನ ಮಹಾಭಕ್ತನಾಗಿರ್ತಕ್ಕಂತ ರಾವಣೇಶ್ವರ ತಪವನ್ನ ಆಚರಿಸ್ತಾ ಇರಬೇಕಾದ್ರೆ ತಪವನ್ನ ಆಚರಿಸ್ತಾ ಇರ್ತಕ್ಕಂತ ರಾವಣೇಶ್ವರನ ಕಂಡ ನಾರದ ಮಹರ್ಷಿಗಳು ಗಗನ ಮಾರ್ಗದಲ್ಲಿ ಹೋಗ್ತಿರ್ಬೇಕಾದ್ರೆ ರಾವಣೇಶ್ವರನ ಕಂಡ ನಾರದ ಮಹರ್ಷಿಗಳು ಹೇಳ್ತಿದ್ದಾರಂದ್ರೆ ಓಹೋ ರಾವಣೇಶ್ವರ ತಪವನ್ನ ಆಚರಿಸ್ತಾ ಇದ್ದಾನೋ ಆತ್ಮಲಿಂಗವನ್ನು ಪಡೆಯೋದಕ್ಕೆ ಅಂತ ಏನ್ ಮಾಡ್ತಿದ್ದಾನಂದ್ರೆ ಆ ಇನ್ನ ಕೈಲಾಸನಾಥನಿಗೆ ಇನ್ನ ಬಿಡಬೇಕು ಈ ವಿಷಯ ಅಂತ ಹೇಳ್ತಾ ನಾರದ ಮಹರ್ಷಿಗಳು ಕೈಲಾಸಕ್ಕೆ ಪ್ರಯಾಣವನ್ನು ಮಾಡ್ತಾ ಹೋಗ್ತಿದ್ದಾರೆ ಕೈಲಾಸಕ್ಕೆ ನಾರದ ಮಹರ್ಷಿಗಳು. ಆಗ ಆ ನಾರದ ಮಹರ್ಷಿಗಳು ಕೈಲಾಸದ ಬಳಿ ನಿಂತಿದ್ದಾರೆ. ಬಂದು ಕೈಲಾಸದಲ್ಲಿ ಪರಮೇಶ್ವರನಿಲ್ಲ, ಪಾರ್ವತೀ ದೇವಿ ಒಬ್ಬಳೇ ಇದ್ದಾಳೆ, ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತೀ ದೇವಿ. ಆ ಪಾರ್ವತೀ ದೇವಿಯನ್ನು ನೋಡಿ ಕರಗಲನ್ನು ಜೋಡಿಸಿ ಹೀಗಂತಿದ್ದಾನೆ ನಾರದ ಮಹರ್ಷಿಗಳು. ಯಾವ ತರ ಅಂತಿದ್ದಾರಂದ್ರೆ

ಅಂಬ ಜಗನ್ಮಾತ ಖರಗಳನ್ನು ಜೋಡಿಸಿ ಅಮ್ಮ ಅಂತ ಆ ತಾಯಿಯನ್ನು ನೋಡು ಆನಂದದಿಂದ ಮಾತಾಡ್ತಿರ್ಬೇಕಾದ್ರೆ ಆ ಪಾರ್ವತಿದೇವಿ ನುಡಿತಿದ್ದಾಳೆ. ನಾರದ ಮಹರ್ಷಿಗಳೇ, ಕೈಲಾಸದ ಕಡೆ ಬಂದಿದ್ರು ಅಂದ್ರೆ ಏನೋ ವಿಷಯ ಇರ್ಬೇಕಲ್ಲ. ಅಮ್ಮ, ಶಿವಭಕ್ತನಾಗಿರ್ತಕ್ಕಂತ ರಾವಣೇಶ್ವರನೆಂಬ ಶಿವಭಕ್ತ ಆ ಶಿವನ ಬಗ್ಗೆ ತಪವನ್ನ ಆಚರಿಸಿ ಶಿವನ ಆತ್ಮಲಿಂಗವನ್ನು ತನ್ನ ಬಲಿಗೆ ತಗೊಂಡೋಗ್ತಾ ಇದ್ದಾನಮ್ಮ. ತಪವನ್ನ ಆಚರಿಸ್ತಾ ಇದ್ದಾನೆ ಆತ್ಮಲಿಂಗಕ್ಕೋಸ್ಕರ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಪಾರ್ವತಿದೇವಿ ನೋಡ್ತಿದ್ದಾನೆ, ಅಯ್ಯೋ ಇನ್ಯಾರು ಆ ಪರಮೇಶ್ವರನ ಭಕ್ತರಿಗೆ ಏನು ಬೇಕಾದ್ರೂ ಕೊಡುವಂತಕ್ಕಂಥ ಶಕ್ತಿ ಆತನಿಗೆ ಮಾತ್ರನೇ ಇದೆ ಅಂತ ಹೇಳ್ತಾ ಆಗ ಆ ಪಾರ್ವತಿದೇವಿ ಏನ್ ಮಾಡ್ತಿದ್ದಾಳಂದ್ರೆ ಆ ಮಹಾವಿಷ್ಣುವಿನ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಸ್ವಾಮಿ ನಾರಾಯಣ ನೀನೇ ಅಲ್ವಾ ನಮ್ಗೆ ದಿಕ್ಕಂತ ಏನ್ ಮಾಡ್ತಿದ್ದಾಳಂದ್ರೆ ಆ ನಾರಾಯಣ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಪಾರ್ವತಿದೇವಿ. ಯಾವ ತರ ಮಾಡ್ತಿದ್ದಾಳಂದ್ರೆ ಆ ನಾರಾಯಣ ವೇದ ಪಾರಾಯಣ ಅಂತ

ಈ ತರಹವಾಗಿ ಪಾರ್ವತೀ ದೇವಿ ಶ್ರೀಮನ್ ನಾರಾಯಣನ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಆ ನಾರಾಯಣ ವಿಷ್ಣು ಮಾಯ ಎಂತಕ್ಕಂತ ಬಂದು ರಾವಣೇಶ್ವರನ ಹತ್ರ ಬರ್ತಾ ಇದೆ. ಇನ್ನೇನು ರಾವಣೇಶ್ವರನ ಆವರಿಸ್ಬೇಕು, ಆ ವಿಷ್ಣು ಮಾಯೆ ಬರ್ತಾ ಇದೆ. ಅದೇ ಸಮಯದಲ್ಲಿ ಆ ಪರಮೇಶ್ವರನು ಕೂಡ ಕೈಲಾಸಕ್ಕೆ

ಬರ್ತಾ ಇದ್ದಾನೆ ಪಾರ್ವತಿ ದೇವಿಯನ್ನು ನೋಡ್ತಾ. ಪಾರ್ವತಿ ಹೇಳ್ತಿದ್ದಾಳೆ, ಪರಮೇಶ್ವರ ಅಂತ. ನಾರದನು ಬಂದು ಒಂದು ಪಾಡು ವಾರ್ತೆಯ ಹೇಳಿದನಯ್ಯ, ರಾವಣನೆಂಬ ಭಕ್ತನು ತಪವನ್ನಾಚ

ಪರಮೇಶ್ವರನು ನಕ್ಕ. ಪಾರ್ವತಿ, ತಪವನ್ನ ಆಚರಿಸುವುದು ನನ್ನ ಭಕ್ತನ ಇಷ್ಟ, ವರ ಕೊಡೋದು ನನ್ನಿಷ್ಟ, ಮಧ್ಯದಲ್ಲಿ ನಿನಗೇನು ಕಷ್ಟ ಅಂತ ಹೇಳ್ತಿರ್ಬೇಕಾದ್ರೆ ಪಾರ್ವತಿ ದೇವಿ ಕನ್ನೀರ ಸುರಿಸುತ್ತಾ ಹೇಳ್ತಿದ್ದಾಳೆ, ಭಕ್ತನಾದ ಬಾಣಾಸುರನಿಗೆ ವರವನಿ

ಅಯ್ಯಾ, ಭಕ್ತನಾದ ಭಸ್ಮಾಸುರನಿಗೆ ವರವನ್ನು ಕೊಟ್ಟಾಗ ಆ ಭಸ್ಮಾಸುರ ಏನ್ ಮಾಡ್ದ? ನೀನು ಕೊಟ್ಟಿರೋ ಅಂತ ವರ ಫಲಿಸ್ತಾದಾಗಿಲ್ವಾ, ನಿಜವಾ ಇಲ್ವಾ ಅಂತ ನಿನ್ನ ತಲೆ ಮೇಲೆ ಕೈಯಿಟ್ಟು ನಿನ್ನ ಭಸ್ಮವನ್ನು ಮಾಡೋದಕ್ಕೆ ಬಂದಲ್ಲ, ಮರ್ತೀಯ ನೀನು ಅಂತ ಹೇಳ್ತಿರ್ಬೇಕಾದ್ರೆ ಆ ಪರಮೇಶ್ವರ ನಗುತ್ತ

ಪಾರ್ವತಿ, ನನ್ನ ಬಗ್ಗೆ ತಪವನ್ನಾಚರಿಸಿ ನಾನು ವರವನ್ನಿತ್ತರೆ ನನ್ನ ಭಕ್ತರು ಕೊಡೋ ಅಂತ ಕಷ್ಟವನ್ನು ಕೂಡ ನಾನೇ ಭರಿಸಬೇಕು ಅಂತ ಹೇಳ್ತಾ, ಪಾರ್ವತಿ ನನ್ನ ಮಹಾಭಕ್ತನಾಗಿರ್ತಕ್ಕಂತ ರಾವಣೇಶ್ವರನ ತಪಸ್ಸು ಘೋರವಾಗ್ತಾ ಇದೆ, ನಾನು ಪ್ರತ್ಯಕ್ಷವಾಗ್ಬೇಕಂತ ಹೋಗ್ತಿರ್ಬೇಕಾದ್ರೆ ಪಾರ್ವತಿದೇವಿ ಸ್ವಾಮಿ ನಾನು ಬರ್ತೀನಿ ಅಂತ ಆ ಇಬ್ಬರು ಕೂಡ ಪ್ರಯಾಣವಾಗಿ ಹೋಗ್ತಾ ಇದ್ದಾರೆ. ಆಗ ರಾವಣೇಶ್ವರ ತಪವನ್ನು ಆಚರಿಸ್ತಾ ಇದ್ದಾನೆ.

ಕಣ್ಣ ಮುಚ್ಚಿ ತಪವನ್ನಾಚರಿಸುತ್ತಿರುವ ರಾವಣೇಶ್ವರ ಕಣ್ಣನ್ನು ತೆರೆದು ನೋಡಿದ್ದಾನೆ. ಪಾರ್ವತಿ ಪರಮೇಶ್ವರ ಇಬ್ಬರು ಕೂಡ ಪ್ರತ್ಯಕ್ಷವಾಗಿದ್ದಾರೆ. ರಾವಣೇಶ್ವರ ಮಾತಾಡ್ತಿದ್ದಾನೆ, ಸ್ವಾಮಿ ಪರಮೇಶ್ವರ ಶಿವ, ಇಷ್ಟು ದಿನಗಳ ನಂತರ ನನ್ನ ಮೇಲೆ ನಿನ್ನ ಕರುಣೆ ಬಂದಿದೆಯಾ ಸ್ವಾಮಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಪರಮೇಶ್ವರ ಕೇಳ್ತಿದ್ದಾನೆ, ರಾವಣೇಶ್ವರ ಏನು ವರ ಬೇಕೋ ಕೇಳ್ಕೋ ಅಂತ ಹೇಳ್ತಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಆತ್ಮಲಿಂಗ ಬೇಕಂತ ಅಂತ ಬಾಯಿ ತೆರೆದಿದ್ದಾನೆ ಅಷ್ಟೇ. ಆಗ ವಿಷ್ಣು ಮಾಯ ಬಂದು ರಾವಣೇಶ್ವರನನ್ನು ರಾವಣೇಶ್ವರನ ಆವರಿಸಿದೆ. ಆ ವಿಷ್ಣು ಮಾಯೆ ಆತ್ಮಲಿಂಗವೆಂಬ ಮಾತೇ ಮರೆತಿದ್ದಾನೆ. ಆತ್ಮಲಿಂಗವೆಂಬ ಮಾತು ಮರೆತು ಪರಮೇಶ್ವರನ ಪಕ್ಕದಲ್ಲಿರ್ತಕ್ಕಂತ ಪಾರ್ವತಿಯನ್ನು ಕಂಡು ಹೇಳ್ತಿದ್ದಾನೆ, ಪರಮೇಶ್ವರ ವರವ ಕೊಡೋದಕ್ಕೆ ಸಿದ್ಧವಾಗಿದ್ದೀಯಾ? ಹಾಗೆ ಹೇಳ್ತಿದ್ದಾನೆ ಆ ಪರಮೇಶ್ವರ, ಮಗನೇ ರಾವಣ ನಿನಗೆ ಏನೋ ವರಬೇಕು ಕೇಳು ಅಂತ ಹೇಳ್ಬೇಕಾದ್ರೆ ನಿನ್ನ ಸತಿಯಾಗಿರ್ತಕ್ಕಂತ ಪಾರ್ವತೀ ದೇವಿಯನ್ನೇ ವರವ ಕೊಡು. ಮಗನೇ ರಾವಣೇಶ್ವರ ಇಷ್ಟರಿಗೂ ಚೆನ್ನಾಗೇ ಮಾತಾಡ್ತಾ ಇದ್ದೆ, ಈಗೇನಾಯ್ತು ನಿನಗೆ? ಜಗನ್ಮಾತೆಯಾಗಿರ್ತಕ್ಕಂತ ಪಾರ್ವತಿ ದೇವಿಯನ್ನೇ ವರವಾಗಿ ಕೇಳ್ತಿದ್ಯಾ ನೀನು? ಶಿವ ವರವನ್ನು ಕೊಡ್ತೀಯಾ ಇಲ್ಲ ನಿನ್ನ ದಾರಿಯಲ್ಲಿ ನೀನು ಹೋಗು ನನ್ನ ದಾರಿಯಲ್ಲಿ ನಾನು ಹೋಗ್ತೀನಿ? ಈಶ್ವರನು ಅಸತ್ಯದ ದೇವರಂತ ಈ ಲೋಕಕ್ಕೆ ಹೇಳ್ತೀನಿ. ಆಗ ಪರಮೇಶ್ವರ ಮರು ಮಾತನಾಡದೆ ಪಾರ್ವತಿ ಹೋಗು, ರಾವಣೇಶ್ವರನು ನಿನ್ನ ವರವಾಗಿ ಪಡೆಯಬೇಕಂತ ಇಚ್ಛೆಯನ್ನಿಟ್ಟಿದ್ದಾನೆ ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಆಗ ಪಾರ್ವತಿ ದೇವಿ ಹೇಳ್ತಿದ್ದಾಳೆ, ಸ್ವಾಮಿ ಯಾರೋ ಬಂದು ನಿನ್ನ ಹೆಂಡತಿಯನ್ನೇ ವರವಾಗಿ ಕೊಡು ಅಂದ್ರೆ ಕೊಟ್ಬಿಡೋದೇನಾ ನೀನು? ಆಗ ಪರಮೇಶ್ವರ ಹೇಳ್ತಾನೆ, ಪಾರ್ವತಿ ಒಂದು ಮಗು ಬಂದು ಅಪ್ಪ ನಮ್ಮಮ್ಮನ ಕಲಸು ನನ್ನ ಜೊತೆಯಲ್ಲಿ ನನಗ್ ಬುದ್ಧಿ ಕಲಿಸ್ತಾಳೆ ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳೋದಕ್ಕಾಗತ್ತಾ? ಜಗನ್ಮಾತೆಯಾಗಿರ್ತಕ್ಕಂತ ತಿಳಿದಿರ ವಿಷಯನೇ ಇಲ್ಲ ನಿನಗೆ. ಹಾಗಿರ್ಬೇಕಾದ್ರೆ ನಿನ್ನ ಮಹಿಮೆಯಿಂದ ಆ ರಾವಣೇಶ್ವರನಿಂದ ಬಂದ್ಬಿಡು ಪಾರ್ವತಿ ಅಂತ ಹೇಳಿ ಕಳಿಸ್ತಾ ಇರ್ಬೇಕಾದ್ರೆ ಆಗ ರಾವಣೇಶ್ವರನು ಮುಂದೆ ಪಾರ್ವತಿ ದೇವಿ ಹಿಂದೆ ಇಬ್ಬರು ಕೂಡ ಪ್ರಯಾಣವಾಗಿ ಹೋಗ್ತಿರ್ಬೇಕಾದ್ರೆ ಈ ಸಂದರ್ಭವನ್ನು ಈ ದೃಶ್ಯವನ್ನು ಕಂಡ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ, ಸ್ವಾಮಿ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ಅಂತ ಹೇಳ್ತಾ ಆ ನಾರದ ಮಹರ್ಷಿಗಳು ರಾವಣೇಶ್ವರನ ಕಂಡು ಓಹೋ ನನ್ನಿಂದಾನೇ ಅಲ್ಲ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ತಾ ಆಗ ಏನ್ ಮಾಡ್ತಿದ್ದಾರಂದ್ರೆ ಆ ರಾವಣೇಶ್ವರನಿಗೆ ಎದುರಾಗಿ ಬರ್ತಾ ಇದ್ದಾನೆ. ಯಾರು? ಆ ನಾರದ ಮಹರ್ಷಿ. ಬರ್ತಾ ಇರ್ಬೇಕಾದ್ರೆ ಈ ರಾವಣೇಶ್ವರನು ಕೂಡ ಕಂಡು ಏನಂತ ಹೇಳ್ತಿದ್ದಾನಂದ್ರೆ ಮನಸ್ಸಿನಲ್ಲಿ ಯಾವ ತರ ತಿಳ್ಕೊಳ್ತಾ ಇದ್ದಾನಂದ್ರೆ ಓಹೋ ಈ ನಾರದ ಮಹರ್ಷಿಗಳೇನಾದ್ರೂ ಈ ದೃಶ್ಯವನ್ನು ಕಂಡ್ರೆ ಅಷ್ಟೇ ಇನ್ನ ಅಂತ ಹೇಳ್ತಾ ಆ ಗಿರಿಜೆಯನ್ನು ಕಂಡು ಗಿರಿಜೆ ನೀನು ಒಂದು ಕಡೆಯಲ್ಲಿರು ಮತ್ತೆ ನೀನು ಕರಿತೀನಿ ಅಂತ ಹೇಳಿ ಈ ರಾವಣೇಶ್ವರ ಒಬ್ಬನೇ ಮುಂದೆ ಸಾಗಿ ಬರ್ತಿರ್ಬೇಕಾದ್ರೆ ಆಗ ರಾವಣೇಶ್ವರನನ್ನು ಕಂಡ ನಾರದ ಮಹರ್ಷಿಗಳು ಹೇಳ್ತಿದ್ದಾರೆ, ರಾವಣ ಎಲ್ಲಿಂದ ಬರ್ತಾ ಇದೀಯ ನೀನು ಅಂತ ಕೇಳ್ತಿರ್ಬೇಕಾದ್ರೆ ಆಗ ಹೇಳ್ತಿದ್ದಾನೆ ರಾವಣೇಶ್ವರ, ಇನ್ನೇನು ಸ್ವಾಮಿ ಕೈಲಾಸದಿಂದ ಬರ್ತಾ ಇದ್ದೀನಿ ನಾನು. ಕೈಲಾಸದಲ್ಲಿ ಪರಮೇಶ್ವರನು ಮಾತ್ರನೇ ಇದ್ದನಂತಲ್ಲ, ಪಾರ್ವತಿಯನ್ನು ಯಾರೋ ವರವಾಗಿ ಪಡೆದ್ರಂತಲ್ಲ ಅಂದ್ರೆ ಆಗ ಹೌದು ಸ್ವಾಮಿ ಯಾರೋ ಪಡೆದನಂತೆ ಅಂತ ನಾರದ ಮಹರ್ಷಿಗಳು ಹೇಳ್ತಿದ್ದಾರೆ. ಹೀಗೆ ಯಾರೋ ವರವಾಗಿ ಪಡೆದನಂತೆ, ಭಕ್ತನಂತೆ ಅವನು, ನೀಚ ನಿಕೃಷ್ಟ ಅಂತ ಬೈತಿರ್ಬೇಕಾದ್ರೆ ಆಗ ರಾವಣೇಶ್ವರನ ಕಂಡು ಏನಂತಾನೆ ಅಂದ್ರೆ ಆ ನಾರದ ಮಹರ್ಷಿಗಳೇ ಆ ಮಹಾಭಕ್ತ ಯಾರೋ ಅಲ್ಲ ನಾನೇ ಅಂದಿದ್ದಾನೆ. ಹಾಗಾದ್ರೆ ಗಿರಿಜೆ ಎಲ್ಲಿ, ಆ ಪಾರ್ವತಿ ದೇವಿ ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಆ ಕಡೆಯಲ್ಲಿರ್ತಕ್ಕಂತ ಪಾರ್ವತಿಯನ್ನು ಕರೆದು ಗಿರಿಜಾ ಬಾಯಿ ಕಡೆ ಅಂತ ಹೇಳ್ತಿರ್ಬೇಕಾದ್ರೆ ನಾರದ ಮಹರ್ಷಿಗಳು ನೋಡಿ ನಕ್ತಿದ್ದಾರೆ. ಯೋ ರಾವಣ ಈಕೆ ಪಾರ್ವತಿಯೂ ಅಲ್ಲ ಪರಮೇಶ್ವರನ ಹೆಂಡತಿನೂ ಅಲ್ಲಯ್ಯ, ಈಕೆ ಯಾರು ಗೊತ್ತಾ? ಭದ್ರಕಾಳಿ ಎಂದಿದ್ದಾನೆ. ಭದ್ರಕಾಳಿ ಎಂದಾಕ್ಷಣ
ಕಣ್ಣೀರನ್ನು ಸುರಿಸ್ತಾ ಇರ್ತಕ್ಕಂತ ಪಾರ್ವತಿಯು ಕಂಡು, ಓಹೋ ನಾರದ ಮಹರ್ಷಿಗಳು ಯಾವುದೋ ಉಪಾಯ ಹೇಳ್ತಿದ್ದಾರಲ್ಲ, ಓಹೋ ನಾನು ಭದ್ರಕಾಳಿ ಅವತಾರ ಎತ್ತಬೇಕೇನೋ ಅಂತ ಹೇಳ್ತಾ ಮನಸ್ಸಿನಲ್ಲಿ ತಿಳ್ಕೊಂಡು ಆ ತಾಯಿ ಪಾರ್ವತೀ ದೇವಿ ಏನ್ ಮಾಡ್ತಿದ್ದಾರಂದ್ರೆ ಭೂಮಿಗೆ ಆಕಾಶಕ್ಕೆ ಎತ್ತರವಾಗಿ ಬೆಳೆದು ಭದ್ರಕಾಳಿ ಅವತಾರವನ್ನು ತಾಳ್ತಾ ಅನೇಕ ಬಾಹುಗಳನ್ನು ಬರ್ತಾ ಇದ್ದಾಳೆ ತಾಯಿ. ಆ ರಾವಣೇಶ್ವರನ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾಳೆ. ಗಡಗಡ್ಡ ಗಡ್ಡ ಗಡ್ಡ ಗಡ್ಡ ಗಡ್ಡ

ಭದ್ರಕಾಳಿಯ ಅವತಾರಿನೇ ಆಗಿರ್ತಕ್ಕಂತ ತಾಯಿ ತ್ರಿಶೂಲವನ್ನು ಹಿಡಿದು ರಾವಣೇಶ್ವರನ ಮೇಲೆ ಬರ್ತಾ ಇದ್ದಾಳೆ. ಯುದ್ಧಕ್ಕೆ ಬರ್ತಾ ಇರಬೇಕಾದ್ರೆ ಆಗ ರಾವಣೇಶ್ವರ ಏನಂತಿದ್ದಾನೆ, ಭಯಭೀತನಾಗಿ ಭದ್ರಕಾಳಿಯನ್ನು ಕಂಡು ಏನಂತಿದ್ದಾನೆ, ನನ್ನ ಆರದ ಈ ಭೂತ ನನ್ನ ಮೇಲೆ ಬರ್ತಾ ಇದ್ದಲ್ಲ ಯುದ್ಧಕ್ಕೆ. ಈ ರಾವಣೇಶ್ವರನಿಗೆ ಅಂದ್ರೆ ಯಾವ್ಯಾವ ರಂಧ್ರದಲ್ಲಿ ಏನೇನು ಹೋಗ್ಬೇಕ ಎಲ್ಲ ಹೋಗ್ತಾ ಇದೆ, ಒಂದು ಎರಡು ಮೂರು ಎಲ್ಲ ಪಂಚ ಎಲ್ಲ ನೆಂದೋಗ್ಬಿಟ್ಟಿದೆ. ಹೀಗಿರ್ಬೇಕಾದ್ರೆ ನನ್ನ ನಾರದ ಈ ಭೂತ ನನ್ನ ಮೇಲೆ ಬರ್ತಾ ಇದ್ದಲ್ಲ. ಆ ಅಮ್ಮ ಇದ್ದಿದ್ದು ಮೊದಲು ಹೀಗೆ, ಇನ್ಮೇಲೆ ಇರೋದು ಹೀಗೇನೆ. ಅದಕ್ಕೆ ಆಕೆಗೆ ಎರಡು ಕೈಗಳನ್ನು ಕರಗಳನ್ನು ಜೋಡಿಸಿ ಒಂದ್ಸಾರಿ ನಮಸ್ಕಾರ ಮಾಡಯ್ಯ ಸಾಕು, ಆಕೆ ಹೋಗ್ಬಿಡ್ತಾಳೆ ಅಂತ ಹೇಳ್ಬೇಕಾದ್ರೆ ಈ ರಾವಣೇಶ್ವರನಿಗೆ ಅಹಂಕಾರವಲ್ಲ, ಏನ್ ಹೇಳ್ತಿದ್ದಾನೆ, ಒಂದು ಹೆಣ್ಣಿಗೆ ನಾನು ನಮಸ್ಕಾರ ಮಾಡುವುದ, ವಂದನೆಗಳನ್ನು ಸಮರ್ಪಣೆ ಮಾಡುವುದ, ಕೇವಲ ಹೆಣ್ಣು. ಅಹಂಕಾರ ಪಡಬಾರದು ಮನುಷ್ಯ, ನಾನು ಎಂತಕ್ಕಂತ ಅಹಂಕಾರ ಬಂದ್ರೆ ಅದು ಕೊನೆ ಇಲ್ಲ. ಅದಕ್ಕೆ ದಾಸರ ಹೆಣ್ಣು ಹೇಳ್ತಾರಂದ್ರೆ, ನಾನು ಹೆಣ್ಣದಿರು ಹೀನ ಮಾನವ, ನಿನ್ನ ಜ್ಞಾನದಿಂದ ನಿನ್ನ ನೀನು ತಿಳಿದು ನೋಡಲು. ಏನ್ ಹೇಳ್ತಾರೆ ಇಲ್ಲಿ ದಾಸರು, ನಾನು

ನಾನು ನಾನು ಎಂಬ ಅಹಂಕಾರ ಮನುಷ್ಯನಿಗೆ ಬರಬಾರದು. ಅನ್ನದಿಂದ ಬಂದ ಕಾಯ ನಿಲ್ಲದೇನಲೋ, ಅನ್ನ ತಿಂದ್ರೆ ಬರ್ತಕ್ಕಂತ ಈ ದೇಹ ಕಾಯನಿಂದ ನಿನ್ನ ಬಿಟ್ಟು ಹೋಗೋ ಪ್ರಾಣ ನಿಲ್ಲದೇನಲೋ. ಈ ಗಾಳಿನಿಂದ ಈ ದೇಹದಿಂದ ಅಂತ ಆ ಅಹಂಕಾರ ರಾಮನೇಶ್ವರನಿಗೆ ನಾನು ಎಂಬತಕ್ಕಂತ ಅಹಂಕಾರ ಆಗಿರ್ಬೇಕಾದ್ರೆ, ಆಗ ಆ ನಾರದ ಮಹರ್ಷಿಗಳನ್ನು ಕಂಡ ಆ ರಾಮನೇಶ್ವರ, ಆಯ್ತು ಸ್ವಾಮಿ ನಮಸ್ಕಾರ ಮಾಡ್ತೀನಿ ಅಂತ ಎರಡು ಕರಗಲನ್ನು ಜೋಡಿಸಿ ಆ ಕಡೆ ಈ ಕಡೆ ನೋಡಿದ್ದಾನೆ, ಯಾರು ನೋಡಿಲ್ಲಲ್ಲ ಅಂತ ನಮಸ್ಕಾರವನ್ನು ಸಮರ್ಪಣೆ ಮಾಡಿದ್ದಾನೆ. ಆಗ ನಾರದ ಮಹರ್ಷಿಗಳು ಕೂಡ ಕರಗಲನ್ನು ಜೋಡಿಸಿ ಈಗ ಅಂತಿದ್ದಾರೆ, ಅಮ್ಮ ಜಗನ್ಮಾತೆ ಅಂತ ಯಾವ ತರ

ಅಲ್ಲದೆ ಇನ್ನ ಪ್ರಯಾಣವಾಗ್ಲಿ ಅಮ್ಮ, ಕೈಲಾಸವನ್ನು ಸೇರ್ಕೊಂತ ನಾರದ ಮಹರ್ಷಿಗಳು ಈ ವಿಧವಾಗಿ ಹೇಳ್ತಿರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ರಾವಣೇಶ್ವರ ಏನಂತಿದ್ದಾನೆ, ನಾರದ ಮಹರ್ಷಿಗಳೇ ಹಾ ನಿಜವಾದ ಪಾರ್ವತಿಯನ್ನು ಪರಮೇಶ್ವರ ಎಲ್ಲಿಟ್ಟಿದ್ದಾನೆ? ಹಾಗ ಹೇಳ್ತಿದ್ದಾರೆ ನಾರದ ಮಹರ್ಷಿಗಳು, ರಾವಣ ನಿಜವಾದ ಪಾರ್ವತಿ ಎಲ್ಲಿದ್ದಾಳದ್ರೆ ಪಾತಾಳ ಲೋಕದಲ್ಲಿ ಮಯಮಹಾರಾಜನ ಆಸ್ಥಾನದಲ್ಲಿದ್ದಾಳಯ್ಯ. ಹೌದಾ? ಹಾಗಾದ್ರೆ ನಾವು ಪಾತಾಳ ಲೋಕಕ್ಕೆ ಹೋಗೋಣ ಅಂತ ಹೇಳ್ತಾ ಪಾತಾಳ ಲೋಕಕ್ಕೆ ಪ್ರಯಾಣವಾಗಿ ಹೋಗ್ತಾ ಇದ್ದಾರೆ ನಾರದ ಮಹರ್ಷಿಗಳು, ರಾವಣೇಶ್ವರ ಇಬ್ಬರು ಕೂಡ ಪ್ರಯಾಣವಾಗಿ ನೇರವಾಗಿ ಪಾತಾಳ ಲೋಕದಲ್ಲಿ ಹೇಮನಗರಿ ಎಂತಕ್ಕರ್ಥ ಹೇಮನಗರವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಮಯಮಹಾರಾಜ. ಆತನ ಹೆಂಡತಿಯಾಗಿರ್ತಕ್ಕಂತ ಹೇಮಾವತಿ ಎಂತಕ್ಕಂತ ಸತಿಯನ್ನು ಗೂಡಿ ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಆ ಪಾತಾಳ ಲೋಕವನ್ನ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಆ ಮಯಮಹಾರಾಜನ ಮಗಳಾಗಿರ್ತಕ್ಕಂತ ಮಂಡೋದರಿ ಏನ್ ಮಾಡ್ತಿದ್ದಾಳಂದ್ರೆ ಆ ರಾವಣೇಶ್ವರನ ಚಿತ್ರಪಟವನ್ನಿಟ್ಟು ಆ ಹೂವನದಲ್ಲಿ ಕುಳಿತು ಆ ಚಿತ್ರಪಟವನ್ನು ನೋಡ್ತಾ ಹೇಳ್ತಿದ್ದಾಳೆ, ಆಹಾ ಇಂತ ವರನನ್ನೇ ನಾನು ವಿವಾಹವಾಗಬೇಕು ಅಂತ ಆ ಮನಸ್ಸಿನಲ್ಲಿ ತಿಳ್ಕೊಳ್ತಾ ಇದ್ದಾಳೆ. ಆ ರಾವಣೇಶ್ವರನ ಕಂಡು ಈ ತರ ವರನೇ ಬೇಕು ನನಗೆ ಅಂತ ಬೇಡ್ತಾ ಇರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ಆ ಈ ರಾವಣೇಶ್ವರ ನಾರದ ಮಹರ್ಷಿಗಳು ಇಬ್ಬರು ಕೂಡ ಪ್ರಯಾಣವಾಗಿ ಮಯಮಹಾರಾಜನ ಆಸ್ಥಾನಕ್ಕೆ ಬಂದು, ಮಯಮಹಾರಾಜ ನಿನ್ನ ಮಗಳಾಗಿರ್ತಕ್ಕಂತ ಮಂಡೋದರಿಯನ್ನು ನಮ್ಮ ರಾವಣೇಶ್ವರನಿಗೆ ಕೊಟ್ಟು ವಿವಾಹವನ್ನು ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಈ ರಾವಣೇಶ್ವರ ಮಂಡೋದರಿಯನ್ನು ಕಂಡು ಏನ್ ಹೇಳ್ತಿದ್ದಾನೆ, ಏ ಗಿರಿಜ ಇಲ್ಲಿ ಕುಡಿದಿರುವ ನೀನು, ಆ ಪರಮೇಶ್ವರನು ನಿನ್ನ ಇಲ್ಲಿ ಬಚ್ಚಿಟ್ಟಿದ್ದಾನ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ಹಾ ಮಯಮಹಾರಾಜ ನೋಡ್ದ, ನಾರದ ಮಹರ್ಷಿಗಳೇ ಈ ರಾವಣೇಶ್ವರ ನನ್ನ ಮಗಳಾಗಿರ್ತಕ್ಕಂಥ ಮಂಡೋದರಿಯನ್ನು ಕಂಡು ಗಿರಿಜಾ ಪಾರ್ವತಿ ಅಂತಿದ್ದಾನಲ್ಲ. ಹಾಗ ಹೇಳ್ತಾನೆ, ಆ ಇಲ್ಲಿ ನಡೆದಿರ್ತಕ್ಕಂತ ಕಥೆಯನ್ನೆಲ್ಲ ವಿವರಿಸಿದ್ದಾನೆ ಮಯಮಹಾರಾಜನಿಗೆ. ಆಗ ರಾವಣೇಶ್ವರನಿಗಿಂತ ಅಳೆಯಬೇಕಾ ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ ಆಗ ರಾವಣೇಶ್ವರನಿಗೆ ಆ ಮಂಡೋದರಿಗೆ ಇಬ್ಬರು ಕೂಡ ಮದುವೆ ಆಗ್ತಾ ಇದ್ದೆ. ಹಾಗಾಗಿ ಆ ರಾವಣೇಶ್ವರನಿಗೆ ಮಂಡೋದರಿಗೆ ಇಬ್ಬರು ಕೂಡ ವಿವಾಹವಾಗ್ತಾ ಇದೆ. ಆ ಮಂಡೋದರಿಯನ್ನ ಅಲಂಕಾರ ಮಾಡಿ ಕರ್ಕೊಂಡ್ ಬರ್ತಾ ಇದ್ದಾರೆ ಆ ಮದುವೆ ಮಂಟಪಕ್ಕೆ.

ಆಗ ಮಯಮಹಾರಾಜನ ಸತೀಮಣಿಯಾಗಿರ್ತಕ್ಕಂತ ಹೇಮಾವತಿ ಹೇಳ್ತಿದ್ದಾಳೆ, ಮಗಳೇ ಹೋಗಿ ಬಾಯಿನ್ನ, ಪತಿಯೇ ಪ್ರತ್ಯಕ್ಷ ದೈವವು, ಪತಿಗೆ ಮೀರಿದ ದೇವನಿಲ್ಲ, ನಿನ್ನ ಪತಿಯೇ ಪ್ರತ್ಯಕ್ಷ ದೈವ ಅಂತ ಹೇಳಿ ಮಗಳನ್ನು ಬೀಳ್ಕೊಡುಗೆ ಕೊಡ್ತಾ ಇದ್ದಾರೆ ಆ ತಂದೆ ತಾಯಿದ್ದರಿಬ್ಬರು ಕೂಡ. ಹಾಗಿರ್ಬೇಕಾದ್ರೆ ರಾಮನೇಶ್ವರ ಆ ಮಂಡೋದರಿಯನ್ನೇ ಪಾರ್ವತಿ ಗಿರಿಜಾ ಅಂತ ತಿಳಿದು ತನ್ನ ಲಂಕಾನಗರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಮುಂದೆ ರಾವಣೇಶ್ವರ ಮಂಡೋದರಿ ಇವರು ಮೂವರು ಕೂಡ ಪ್ರಯಾಣವಾಗಿ ಹೋಗ್ತಿದ್ದಾರೆ ಆ ಲಂಕಾನಗರಕ್ಕೆ. ಹೋಗ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಕೈಕಸಿ ಏನಂತ ತಿಳ್ಕೊಂಡಿದ್ದಲ್ಲಂದ್ರೆ, ಓಹೋ ನನ್ನ ಮಗನಾಗಿರ್ತಕ್ಕಂತ ರಾವಣೇಶ್ವರ ಆತ್ಮಲಿಂಗವನ್ನು ತರ್ತಾ ಇದ್ದಾನೆ ಅಂತ ತಿಳಿದು ಏನ್ ಮಾಡ್ತಿದ್ದಲ್ಲಂದ್ರೆ ಪೂಜೆ ಸಾಮಗ್ರಿಗಳನ್ನಿಟ್ಟು ಆ ಶಿವಲಿಂಗಕ್ಕೆ ಪೂಜೆ ಆಚರಿಸಬೇಕಂತ ಎದುರು ನೋಡ್ತಾ ಇದ್ದಾಳೆ. ಅದೇ ಸಂದರ್ಭದಲ್ಲಿ ಪ್ರಯಾಣವಾಗಿ ಹೋಗಿದ್ದಾರೆ ಆ ಲಂಕಾನಗರಕ್ಕೆ. ಆ ಕೈಕಸಿ ರಾವಣೇಶ್ವರನ್ನು ಕಂಡು, ಮಗನೇ ರಾವಣೇಶ್ವರ ಆತ್ಮಲಿಂಗವೆಲ್ಲಯ್ಯ ಅಂತ ಕೇಳಬೇಕಾದ್ರೆ ಆಗ ಹೇಳ್ತಾನೆ ರಾವಣೇಶ್ವರ, ಅಮ್ಮ ಆತ್ಮಲಿಂಗವು ಕೇವಲ ಲಿಂಗವು, ಆತ್ಮಲಿಂಗ ಬೇಕಮ್ಮ, ಪರಮೇಶ್ವರನ ಸತಿಯಾಗಿರ್ತಕ್ಕಂತ ಪಾರ್ವತಿಯನ್ನೇ ವರವಾಗಿ ಪಡೆದು ಬಂದಿದ್ದೀನ, ಪಾರ್ವತಿಯನ್ನೇ ವರವಾಗಿ ಪಡೆದಿದ್ದೀನಮ್ಮ, ಆತ್ಮಲಿಂಗವು ಕೇವಲ ಲಿಂಗವಮ್ಮ, ಅಮ್ಮ ನಾನು ಆ ಗಿರಿಜೆಯನ್ನೇ ವರವಾಗಿ ಪಡೆದಿದ್ದೇನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಕೈಕಸಿ ಏನ

ಕೆಲವೋ ಮೂರ್ಖ, ನಿನ್ನ ಬಾಯಿಂದ ನನ್ನ ಅಮ್ಮ ಅಂತ ಕರಿಬೇಡವು. ಜಗನ್ಮಾತೆಯಾಗಿರ್ತಕ್ಕಂತ ಪಾರ್ವತಿ ದೇವಿಯನ್ನೇ ಬರವಾಗಿ ಪಡೆದಿಯ. ಅಯ್ಯೋ ಇನ್ನೇನು ಗತಿ, ಇನ್ನೇನು ಗತಿ ಅಂತ ಮಂಡೋದರಿಯನ್ನು ನೋಡಿ, ಅಮ್ಮ ಪಾರ್ವತಿ ಕಿರಿದೆ ತಪ್ಪಾಗೋಯ್ತಮ್ಮ ಕ್ಷಮಿಸಮ್ಮ ಅಂತ ಈ ಕೈಕಸಿ ಆ ಮಂಡೋದರಿಯ ಪಾದಗಳಿಗೆ ಬಿದ್ದು ನಮಸ್ಕರಿಸ್ತಾ ಇದ್ದಾಳೆ. ಆ ಮಂಡೋದರಿ ನೋಡಿದ್ದಾಳೆ, ಅಯ್ಯೋ ಇದೇನಿದು, ಅತ್ತೆ ಕಾಳಿಗೆ ಸೊಸೆ ಎಲ್ಲ ಮುಗಿಬೇಕಾಗಿರೋದು, ನಮಸ್ಕಾರ ಮಾಡ್ಬೇಕಾಗಿರೋದು, ಆದ್ರೆ ಅತ್ತೆ ಬಂದು ನನ್ನ ಕಾಳಿಗೆ ಮುಗಿತಾ ಇದ್ದಾಳಲ್ಲ ಅಂತ, ಅಯ್ಯೋ ಯಾಕೆ ನಾವು ಕೂಡ ಒಂದ್ಸಾರಿ ಮುಗಿದು ಬಿಡೋಣ ಅಂತ ಆ ಮಂಡೋದರಿನು ಕೈಕಸಿ ಪಾದಗಳಿಗೆ ಬೀಳ್ತಾ ಇದ್ದಾಳೆ. ಕೈಕಸಿ ಮಂಡೋದರಿ ಪಾದಗಳಿಗೆ, ಮಂಡೋದರಿ ಕೈಕಸಿ ಪಾದಗಳಿಗೆ, ಈ ತರ ಒಬ್ರಿಗೊಬ್ರು ಬಿದ್ದು ನಮಸ್ಕಾರ ಮಾಡ್ತಾ ಇದ್ರಿ. ನಾರದ ಮಹರ್ಷಿಗಳು ನೋಡಿ ನಕ್ತಾ ಇದ್ದಾರೆ, ನಕ್ತಾ ಹೇಳ್ತಿದ್ದಾನೆ, ಅಮ್ಮ ಕೈಕಸಿ ಈಕೆ ಪಾರ್ವತಿ ಅಲ್ಲಮ್ಮ, ಮಯ ಮಹಾರಾಜನ ಮಗಳಾಗಿರ್ತಕ್ಕಂತ ಮಂಡೋದರಿ ಅಂತ ಹೇಳಿ ಈ ನಡೆದಿರ್ತಕ್ಕಂತ ಕಥೆಯನ್ನೆಲ್ಲ ವಿವರಿಸಿದ್ದಾರೆ ನಾರದ ಮಹರ್ಷಿಗಳು. ಆಗ ಆ ರಾವಣೇಶ್ವರನಿಗೆ ವಿಷ್ಣು ಮಾಯೆ ತೊಳಗಿದೆ, ಆವರಿಸಿರ್ತಕ್ಕಂತ ವಿಷ್ಣು ಮಾಯೆ ಯಾವಾಗಾದ್ರೆ ಕಡೆ ಹೋಯ್ತು ಒಂದು

ಭಯದ ವಿಷ್ಣುಮಾಯೆ ಆಗ ನೆನಪಾಗಿದೆ. ನಿದ್ದೇಳಿ ಹೆದ್ದ ಮಗುವಂತೆ ಹೆದ್ದು, ಅಮ್ಮ ದೇವತೆಗಳು ನಮಗೆ ಮೋಸ ಮಾಡಿದ್ದಾರಮ್ಮ, ಮತ್ತೆ ನಾನು ತಪವನ್ನಾಚರಿಸಿ ಆ ಪರಮೇಶ್ವರನ ಆತ್ಮಲಿಂಗವನ್ನು ತಂದು ನಂತರ ಈ ಲಂಕೆಗೆ ಕಾಲಿಡ್ತೀನಮ್ಮ, ಅಷ್ಟವರೆಗೂ ನಾನು ಬರೋದಿಲ್ಲಮ್ಮ ಅಂತ ಹೇಳಿ ರಾವಣೇಶ್ವರ ಪ್ರಯಾಣವಾಗಿ ಹೋಗ್ತಾ ಇದ್ದಾನೆ. ಮತ್ತೆ ಆ ಕೈಲಾಸ ಪರ್ವತದ ಕಡೆ ಹೋಗಿ ತಪವನ್ನ ಆಚರಿಸ್ತಾ ಇದ್ದಾನೆ. ಸಾವಿರಾರು ವರ್ಷಗಳು ತಪವನ್ನ ಆಚರಿಸಿದ್ರು ಆ ಪರಮೇಶ್ವರ ಪ್ರತ್ಯಕ್ಷವಾಗಲಿಲ್ಲ. ಆಗ ಏನ್ ಮಾಡ್ತಿದ್ದಾನಂದ್ರೆ ಖಡ್ಗವನ್ನು ಹಿಡಿದು, ಶಿವ ಕರುಣಿಸಿದ್ದೀಯಾ, ಪ್ರತ್ಯಕ್ಷವಾಗಿದ್ದೀಯಾ ಸರಿ, ಇಲ್ಲಂದ್ರೆ ನನ್ನ ಪ್ರಾಣತ್ಯಾಗ ಮಾಡ್ತೀನಂತ ಖಡ್ಗವನ್ನು ಹಿಡಿದು ಏನ್ ಮಾಡ್ತಿದ್ದಾನೆ, ತಪವನ್ನು ಆಚರಿಸ್ತಾ ಇದ್ದಾನೆ. ಯಾವ ತರ? ನಮ ಶಿವಾಯ ಗೋ

ಪ್ರಶ್ನೆ. ಆ ರಾವಣೇಶ್ವರನ ತಲೆ ರುಂಡ ಮುಂಡ ನೇರಾಗಿ ಆ ರುಂಡವು ಅಷ್ಟು ದೂರದಲ್ಲಿ ಬಿದ್ದ ತಲೆ ಕೂಡ ಏನಂತ ಹೇಳ್ತಿದ್ದೆ ಅಂದ್ರೆ,

0: ಈಗ ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ಹರಿಕಥೆಗಳನ್ನು ಹಳ್ಳಿ ಹಳ್ಳಿಯಲ್ಲೂ ಕರ್ನಾಟಕ, ಆಂಧ್ರ, ತಮಿಳುನಾಡು ಮೂರು ರಾಜ್ಯಗಳಲ್ಲೂ ಕೂಡ ಹರಿಕಥೆಯನ್ನು ಉಣಬಡಿಸ್ತಾ ಇದ್ದೀರಿ. ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆ 7 8 9 2 6 2 0 8 7 8 ನಮ್ಮನ್ನು ಸಂಪರ್ಕಿಸಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ಕೇಳಿದರಲ್ಲವೇ, ನವವಿಧ ಭಕ್ತಿ ಮಾರ್ಗಗಳಲ್ಲಿ ಆತ್ಮನಿವೇದನೆ ಎಂಬ ಭಕ್ತಿ ಮಾರ್ಗ ಯಾವುದೇ ಪೂಜಾ ಸಾಮಗ್ರಿಗಳಿಲ್ಲದೆ ಆತ್ಮದಿಂದ ನಿವೇದಿಸುವ ಪರಮಾತ್ಮನನ್ನು ಕಾಣುವ ಸುಲಭ ಮಾರ್ಗ ಅಂತ ತುಂಬಾ ಅರ್ಥಪೂರ್ಣವಾದ ಮಾಹಿತಿಯನ್ನ ಶ್ರೀಯುತ ಬಲರಾಮರವರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಪನ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಧನ್ಯವಾದಗಳು ಸರ್.

0: ಮರಣ ನಿರ್ವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುವರೆ, ಈ ದಿನದ ಕಾರ್ಯಕ್ರಮ ಋತುಬಂಧ ಕುರಿತು ಬಗ್ಗೆ ಸಲಹೆ ಮತ್ತು ಸೂಚನೆ ಕಾರ್ಯಕ್ರಮವನ್ನು ನೀಡಲು ಶ್ರೀಮತಿ ಅಗತಾ ಶೇಖರ್ ಕಾರ್ಯಕ್ರಮ ಅಧಿಕಾರಿ ಸುನೀತಿ ಸೌಲಮನ್ ಫೌಂಡೇಶನ್ ಗ್ರಾಮಾಂತರ ಕಡೆಯಿಂದ ಹಾಜರಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುವರ ಪರವಾಗಿ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ತೆ.
0: ತಮ್ಮ ಒಂದು ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮೇಡಮ್.
1: ನನ್ನ ಹೆಸರು ಅಗತಾ ಶೇಖರ್. ನಾನು ಸುನೀತಿ ಸೋಲಮನ್ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮ ಅಧಿಕಾರಿಯಾಗಿದ್ದೇನೆ. ನಾನು ನನ್ನ ಮುಖ್ಯ ಕೆಲಸ ಅಂತಂದ್ರೆ ತರಬೇತಿಗಳನ್ನ ನೀಡೋದು. ಹೆಣ್ಮಕ್ಕಳ ಆರೋಗ್ಯ, ಮಕ್ಕಳ ಸಂರಕ್ಷಣೆ ಮತ್ತು ಅವರ ಯೋಗಕ್ಷೇಮ ಇವುಗಳ ಸುತ್ತ ತರಬೇತಿಗಳ ನಡ್ಸ್ಕೊಡೋದೇ ನನ್ನ ಮುಖ್ಯ ಕೆಲ್ಸ. ಈ ಸಂಸ್ಥೆಯಲ್ಲಿ ನಮ್ಮ ಹೆಣ್ಮಕ್ಕಳ ಆರೋಗ್ಯ, ಮಕ್ಕಳ ಸಂರಕ್ಷಣೆ ಮತ್ತು ಯುವ ಪೀಳಿಗೆಯ ಒಂದು ಬೆಳವಣಿಗೆ ಮತ್ತು ಅವರ ಆರೋಗ್ಯ ಹಾಗೂ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೇವೆ.
0: ಓಕೆ ಮೇಡಮ್, ತುಂಬಾ ಸಂತೋಷ ಮೇಡಮ್. ಈ ದಿನದ ಕಾರ್ಯಕ್ರಮ ಅಂದ್ರೆ ಋತುಬಂಧ. ಈ ಋತುಬಂಧ ಎಂದರೇನು ಅಂತ ತುಂಬಾ ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತಲ್ಲ ಮೇಡಮ್. ಋತುಬಂಧ ಅಂದ್ರೆ ಏನು ಮೇಡಮ್?
1: ಋತುಬಂಧ ಅಂತ ನಾವು ಮೊದ್ಲು ಯಾವಾಗೂ ಕೇಳಿಲ್ಲ. ಆದ್ರಿಂದ ಹೆಣ್ಮಕ್ಳು ದೊಡ್ಡವರಾಗೋದು ಸ್ವಾಭಾವಿಕ, ಅದನ್ನ ಸಂಭ್ರಮ ಆಚರಣೆ ಇದರಿಂದ ನಾವು ಪ್ರಾರಂಭ ಮಾಡ್ತೇವೆ. ಆದ್ರೆ ಮುಟ್ಟು ನಿಲ್ಲುವಾಗ ಅದನ್ನ ಅಷ್ಟೇ ನಿಶಬ್ದವಾಗಿ ಯಾರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ಹೇಳೋದಿಲ್ಲ, ಹಂಗೆ ಅದನ್ನ ಹಾಗೆ ಬಿಟ್ಬಿಡ್ತೀವಿ. ಸೊ ಋತುಬಂಧ ಅಂದ್ರೆ ಮುಟ್ಟು ನಿಲ್ಲುವಿಕೆ ಅಂತ ಅನ್ಬಹುದು.
0: ಋತುಬಂಧ ಅಂದ್ರೆ ಮುಟ್ಟು
1: ನಿಲ್ಲುವಿಕೆ.
0: ಈ ಋತುಬಂಧ ಅಂದ್ರೆ ಯಾವ ವಯಸ್ಸಿನಲ್ಲಿ ನಿಲ್ಲುತ್ತೆ ಮೇಡಮ್? ಇದು
1: ಮುಟ್ಟು ನಿಲ್ಲುವಿಕೆ ಸಾಮಾನ್ಯವಾಗಿ 35 ವರ್ಷ ಮೇಲ್ಪಟ್ಟು

0: ನಲವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಲ್ಲಿ ಈ ಮುಟ್ಟು ನಿಲ್ಲುವಿಕೆ ಪ್ರಾರಂಭ ಆಗತ್ತೆ. ಇದರಲ್ಲಿ ಮೂರು ಹಂತಗಳಿರುತ್ತೆ, ಪ್ರಾರಂಭ ಹಂತ, ಮಧ್ಯದ ಹಂತ ಮತ್ತು ಕೊನೆಯ ಹಂತ. ಪ್ರಾರಂಭ ಹಂತದಲ್ಲಿ ಇದು ಆಗಿಂದಾಗೆ ಒಂಚೂರು ಯಾವಾಗೋ ಒಂದೊಂದ್ಸಾರಿ ಮುಟ್ಟು ಬರದೇ ಇರುವಂತದ್ದು. ಮಧ್ಯದ ಒಂದು ಹಂತದಲ್ಲಿ ಇನ್ನು ಸ್ವಲ್ಪ ಕೆಲವೊಂದ್ ತಿಂಗಳು ಬರ್ದೇನೆ ಇರೋದು, ಆಮೇಲೆ ಮಧ್ಯದಲ್ಲಿ ಬರೋದು, ಹೀಗೆ ಹೊರಗಡೆ ಆಗೋದು ನಿರಂತರವಾಗಿ ಇರಲ್ಲ, ಪ್ರತಿ ತಿಂಗಳು ಆಗದೆ ಇರುವಂತದ್ದು. ಅದರಿಂದ ನಲ್ವತ್ ವರ್ಷ ಮೇಲ್ಪಟ್ಟರಲ್ಲಿ ಅಂದ್ರೆ ಕೆಲವೊಬ್ರು ಚೆನ್ನಾಗಿ ಪೌಷ್ಟಿಕ ಆಹಾರ ತಗೊಂಡು ಯಾವುದೇ ರೀತಿಯಾದ ಒತ್ತಡ ಇಲ್ಲದೆ ಇರುವಂತ ಮಹಿಳೆಯರು ಮತ್ತು ಅವರ ವಂಶ ಪಾರಂಪರ್ಯವಾಗಿ ತಾಯಿಂದಿರು, ಅವರ ಅಜ್ಜಿ, ಹೀಗೆ ಅವರ ವಂಶದಲ್ಲಿ ಇರುವಂತ ಒಂದು ವಂಶಾವಳಿಯಿಂದ ಬಂದಂತ ಒಂದು ಸ್ವಭಾವನು ಇರುತ್ತೆ. ಆದ್ರಿಂದ ಕೆಲವೊಬ್ಬರಿಗೆ 50 ವರ್ಷ ಆದ್ಮೇಲೂ ನಿಲ್ಬಹುದು, ಕೆಲವೊಬ್ಬರಿಗೆ 40 ವರ್ಷ ಆದ್ಮೇಲೂ ನಿಲ್ಬಹುದು. ಬಡತನದಲ್ಲಿರುವಂತ ಮಹಿಳೆಯರು ಬೇಗ ಆಗ್ತಾರೆ, ಬೇಗ ಮುಟ್ಟು ನಿಂತೋಗುತ್ತೆ ಅಂತ ಹೇಳೋದನ್ನು ನಾವು ಕೇಳಿರ್ತೀವಿ. ಯಾಕೆಂತಂದ್ರೆ ಬಡ ಹೆಣ್ಣು ಮಕ್ಕಳು ಜಾಸ್ತಿ ಒತ್ತಡದಲ್ಲಿ, ಜಾಸ್ತಿ ಶ್ರಮ ಪಟ್ಟು ಕೆಲಸ ಮಾಡೋದು, ಪೌಷ್ಟಿಕ ಆಹಾರ ತಗೊಳ್ಳದೆ ಇರೋದು, ಇಂಥ ಕೆಲವೊಂದು ಕಾರಣಗಳಿಂದ ಬಡ ಹೆಣ್ಣು ಮಕ್ಕಳು ಸ್ವಲ್ಪ ಬೇಗನೆ ಮುಟ್ಟು ನಿಲ್ಲುವಿಕೆ ಒಳಗಾಗ್ಬಹುದು.
1: ಮೇಡಮ್, ಈಗ ಒಂದು ಹೆಣ್ಣು ಋತುಮತಿ ಆಗ್ತಾಳಲ್ವ ಮೇಡಮ್, ಮೊದಲನೇ ಸರಿ, ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಅಂದ್ರೆ ಆಗ ತಲೆನೋವಾಗ್ಲಿ, ಹೊಟ್ಟೆ ನೋವಾಗ್ಲಿ, ಸೊಂಟ ನೋವು, ಮತ್ತೆ ಇದೆಲ್ಲ ನಾವ್ ಎದುರಿಸಬೇಕಾಗುತ್ತಲ್ಲ ಮೇಡಮ್. ಅದೇ ರೀತಿಯಲ್ಲಿ ಇದು ನಿಲ್ಲುವಾಗ್ಲೂ ಯಾವ್ದೇ ಸಮಸ್ಯೆಗಳನ್ನ ಉಂಟಾಗ್ಬೋದಾ ಮೇಡಮ್?
0: ಹೌದು, ಸಮಸ್ಯೆಗಿಂತ ಕೆಲವೊಂದು ಬದಲಾವಣೆಗಳಾಗತ್ತೆ, ಅದನ್ನ ನಾವು ತಿಳ್ಕೊಂಡಿದ್ರೆ ಇನ್ನೂ ಉತ್ತಮ. ಅದ್ ತಿಳ್ಕೊಂಡಿದ್ರೆ ಅದನ್ನ ಚೆನ್ನಾಗಿ ನಿಭಾಯಿಸಬಹುದು. ಇವಾಗ ಮುಟ್ಟು ನಿಲ್ಲುವಿಕೆ ನಾನು ಹೇಳಿದಂಗೆ ಪ್ರಾರಂಭದಲ್ಲಿ ಆಗಾಗ ಬರೋದು, ಆಗಾಗ ಬರ್ದೇ ಇರೋದು ಇದ್ರೆ ಅದು ಇನ್ನು ಪೂರ್ತಿಯಾಗಿ ನಿಂತಿರಲ್ಲ. ಕೊನೆಯ ಹಂತ ಅಂದ್ರೆ 12 ತಿಂಗಳು ತಪ್ಪದೆ ನಾವೆಲ್ರು ಏನ್ ಮಾಡ್ಬೇಕು, ಒಂದ್ ಕ್ಯಾಲೆಂಡರ್ ಅಲ್ಲಿ ಬರ್ಕೋಬೇಕು. ಒಂದ್ ವೇಳೆ ಈ ವರ್ಷ ಈ ಮೇ ತಿಂಗಳಲ್ಲಿ ಆದೆ ಅಂದ್ರೆ ಮುಂದೆ ಜೂನ್ ತನಕನು ಬರ್ಲೇಬಾರ್ದು, ಹೊರಗಡೆ ಆಗ್ಲೇಬಾರ್ದು. ಆಗದಿದ್ರೆ ಆಗ ಅದು ಮುಟ್ಟು ನಿಂತೋಗಿದೆ ಅಂತ ಹೇಳ್ಬೋದು. ಅಲ್ಲಿ ತನಕ ಅದು ಮುಟ್ಟು ನಿಂತೋಗಿದೆ ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ಈ ಸಮಯದಲ್ಲಿ ಯಾವಾಗ ಶಾರೀರಿಕವಾದಂತ ಕೆಲವೊಂದು ಬದಲಾವಣೆಗಳನ್ನ ಕಾಣ್ತೀವಿ ಅಂತಂದ್ರೆ, ಅದು ನಾನು ಹೇಳಿದಂಗೆ ಅನಿಯಮಿತವಾಗಿ ಅಂತಂದ್ರೆ ಒಂದ್ ತಿಂಗ್ಳು ಬರೋದು, ಎರಡ್ ಮೂರ್ ತಿಂಗ್ಳು ಬರದೇ ಇರುವಂತದ್ದು, ಜಾಸ್ತಿಯಾಗಿ ಬೆವರೋದು, ಆಯಾಸ ಆಗೋದು, ಆಮೇಲೆ ಚರ್ಮ ಒಂಚೂರು ಸಡಿಲ ಆದಂಗೆ, ಮೊದ್ಲೆಲ್ಲ ಸುಂದರಿ ಇರೋ ತರ ಕಾಣಿಸ್ತಾ ಇರ್ತೀವಿ, ಅವ್ನ ಸ್ವಲ್ಪ ನೋಡ್ಕೊಳ್ಳೋದು ಜಾಸ್ತಿನೇ, ಆಮೇಲೆ ಕಾಲಕ್ರಮೇಣ ಬಿಟ್ಬಿಡ್ತೀವಿ. ಹಂಗೇನೆ ಚರ್ಮನು ಸ್ವಲ್ಪ ಸುಕ್ಕುಗಟ್ಟೋದು, ಸಡಿಲ ಆಗೋದು ಸಾಮಾನ್ಯ, ಮೂಳೆ ಸವಿತ ಆಗತ್ತೆ, ಆಮೇಲೆ ಮೂತ್ರ ವಿಸರ್ಜನೆ ನಿಯಂತ್ರಣ ಕಡಿಮೆ ಆಗತ್ತೆ, ಹೃದಯದ ಬಡಿತ ಒಂಚೂರು ಜಾಸ್ತಿ ಆದಂಗೆ ಯಾವಾಗ ಯಾವಾಗೋ ಆಗ್ಬಹುದು, ಶಾರೀರಿಕ ಶಕ್ತಿ ಕಡಿಮೆ ಅಂತ ಅನ್ಸ್ಬಹುದು. ಆಮೇಲೆ ಕೆಲವೊಂದು ದೊಡ್ಡ ಸಮಸ್ಯೆಗಳು ಅಂತಂದ್ರೆ ಎದೆಯಲ್ಲಿ ಅಂತಂದ್ರೆ ಸ್ತನದಲ್ಲಿ ಗೆಡ್ಡೆ ಕಟ್ಟೋದು ಇದೆಲ್ಲ ಆಗ್ಬಹುದು, ಗರ್ಭಕೋಶದಲ್ಲಿ ಗೆಡ್ಡೆ ಕಟ್ಟಬಹುದು, ಅಂಡಾಶಯದಲ್ಲೂ ಆಗ್ಬಹುದು, ಇದೆಲ್ಲ ನಾವು ನೋಡ್ಕೊಳ್ಬೇಕು, ಗಮನ ಹರಿಸ್ಬೇಕು ಇದ್ರ ಬಗ್ಗೆ. ಹಾಗೇನೆ ಮಾನಸಿಕವಾಗೂನು ಏನೋ ಒಂಥರ ತಳಮಳ, ಒಂಥರ ಭಯ, ಏನೋ ಒಂಚೂರು ಕೋಪ ಜಾಸ್ತಿ ಬರೋ ತರ ಕಿರಿಕಿರಿ ಅನ್ಸೋದು, ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಆಡೋದು, ಸಣ್ಣ ಪುಟ್ಟಕ್ಕೆ ಎಲ್ಲ ಸಿಡ್ಕೋದು, ಆಮೇಲೆ ಕೆಲವೊಂದ್ಸಾರಿ ಗಂಡ ಹೆಂಡತಿ ಮಡದ ಆಕರ್ಷಣೆ ಇಲ್ಲದೆ ಇರುವಂತದ್ದು ಅನುಭವ ಆಗತ್ತೆ. ಇದನ್ನೆಲ್ಲವನ್ನು ಗೊತ್ತಿದ್ದು ನಾವು ಸರಿಯಾಗಿ ನಿರ್ವಹಣೆ ಮಾಡ್ಬೇಕು. ಹಾಗೇನೆ ಸಾಮಾಜಿಕವಾಗೂ ಕೆಲವೊಂದ್ಸಾರಿ ನಾವು ಜಾಸ್ತಿ ಜನರತೆ ಬೆರೆಯೋದು, ಕಡಿಮೆ ಮಾಡೋದು, ಆಮೇಲೆ ಒಬ್ಬೊಬ್ರೆ ಇರಕ್ ಇಷ್ಟಪಡೋದು, ಯಾವ್ದಕ್ಕೂ ಮುಂದೆ ಹೋಗದೆ ಹಿಂದೆ ಉಳಿಯೋದು, ಈ ಭಾವನೆಗಳಲ್ಲೂ ಏರಿಳಿತ ಆಗೋದ್ರಿಂದ ನಮ್ಮ ಸಾಮಾಜಿಕ ಬದುಕುಗೂ ಇದು ಪರಿಣಾಮ ಬೀರುತ್ತೆ,
1: ಬದಲಾವಣೆಗಳಾಗುತ್ತದೆ. ನೋಡಿದ್ರೆ ಮನೆಯಲ್ಲಿರುವಂತಹ ಏರಿಳಿತಕ್ಕೂ ಭಯ ಆಗುತ್ತೆ. ಇದರಿಂದ ನಿವಾರಿಸಬಹುದಾ ಮೇಡಮ್?
0: ಎಲ್ಲಾನು ನಿಯಂತ್ರಣ ಮಾಡ್ಕೋಬಹುದು. ಇವಾಗ ನಾನು ಹೇಳಿದೆ ಶರೀರದಲ್ಲಿ ಆಗುವಂತ ಬೆವರು, ಜಾಸ್ತಿ ಸ್ವಲ್ಪ ನೀರ್ ಕುಡಿಯೋದು, ತಂಪಾಗಿರುವ ಜಾಗಗಳಲ್ಲಿ ಕುತ್ಕೊಳ್ಳೋದು, ಗಾಳಿ ಬೀಸೋ ಕಡೆ ಇರೋದು, ಅದನ್ನೇ ದೊಡ್ಡ ದೊಡ್ಡ ತೊಂದ್ರೆ ಅಂತ ಅನ್ಕೊಳ್ತೆ. ಅದನ್ನ ನಿಭಾಯಿಸೋ ಕೌಶಲ್ಯವನ್ನ ಕಲ್ತ್ಕೊಳ್ಬೇಕು. ಆಯಾಸ ಆಗ್ತಾ ಇದೆ ಅಂತ ಅನ್ಸಿದ್ರೆ ಒಂದ್ ಸ್ವಲ್ಪ ಕೆಲ್ಸಗಳನ್ನ ಮನೇಲಿರೋರಿಗೆ ಹಂಚ್ಬಿಟ್ಟು ನೀವು ಸ್ವಲ್ಪ ಕಡಿಮೆ ಕೆಲ್ಸ ಮಾಡೋದನ್ನ ರೂಢಿ ಮಾಡ್ಕೊಳ್ಬೇಕು. ಮೂಳೆ ಸವೆತ ಅಂತ ಹೇಳಿದೆ, ಮೂಳೆ ಸವೆತದಿಂದ ಓಡಾಟ ಜಾಸ್ತಿ ಆದ್ರೆ ಮೂಳೆಗಳು ನೋವು ಬರೋದು, ಮಡ್ಚೋದಿಕ್ಕೆ ಕಷ್ಟ ಆಗೋದು, ಕುತ್ಕೊಂಡ್ರೆ ಎದ್ದೇಳಕ್ ಕಷ್ಟ ಆಗೋದು, ಆಮೇಲೆ ಮೊದ್ಲಿದ್ದಂಗೆ ಜಾಸ್ತಿ ಓಡಾಡ್ಕೊಂಡು ಕೆಲ್ಸ ಮಾಡಕ್ ಆಗದೆ ಇರೋದ್ರಿಂದ ಅದನ್ನ ಹಾಲು ಮತ್ತೆ ಮೊಸರು ಮಜ್ಜಿಗೆ ಇಂಥದನ್ನ ಜಾಸ್ತಿ ತಗೊಳ್ಬೇಕು. ಆಮೇಲೆ ಮೂತ್ರ ವಿಸರ್ಜನೆ ನಿಯಂತ್ರಣ ಕಡಿಮೆ ಇರುತ್ತೆ ಅಂತ ಹೇಳಿದೆ, ಅದಕ್ಕೋಸ್ಕರ ನೀರ್ ಕುಡಿದೇ ಇರಬಹುದು. ಒಂದ್ ಸ್ವಲ್ಪ ಕೆಲ್ಸದ ಕಡೆ ಅಲ್ಲಿ ಇಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, 40 ವರ್ಷ ಮೇಲ್ಪಟ್ಟವರಿಗೆ ಈ ಸಮಸ್ಯೆ ಇರುತ್ತೆ ಅಂತ ಗೊತ್ತಿರುತ್ತೆ. ಮುಜುಗರ ಬಿಟ್ಟು ನಾವು ಮೂತ್ರ ವಿಸರ್ಜನೆಗೆ ಅವಕಾಶವನ್ನ ತಗೊಂಡು ಹೋಗ್ಬೇಕು, ಮಾಡ್ಬೇಕು. ಮನೇಲೂ ಸಂಕೋಚ ಪಟ್ಕೋಬಾರ್ದು. ಆಮೇಲೆ ಹೃದಯದ ಬಡಿತ ಒಂದ್ ಸ್ವಲ್ಪ ಬಡ್ಕೊಳ್ಳೋದು ಈ ತರ ಎಲ್ಲ ಆಗೋದು, ಇದೆಲ್ಲ ಆದಾಗ ದೀರ್ಘ ಉಸಿರಾಟ, ಯೋಗ ಮತ್ತೆ ಅಭ್ಯಾಸಗಳನ್ನ ಮಾಡ್ಬೇಕು. ಮತ್ತೆ ಸ್ತನವನ್ನ ದಿನನಿತ್ಯ ಪರೀಕ್ಷೆ ಮಾಡ್ಕೊಳ್ಬೇಕು, ನಾವಾಗ ನಾವೇ ಸ್ವ ಪರೀಕ್ಷೆ ಮಾಡ್ಕೊಳ್ಬೇಕು. ಎರಡೂ ಕಡೆ ಬಟ್ಟೆ ಬದಲಾಯಿಸುವಾಗ, ಸ್ನಾನ ಮಾಡುವಾಗ, ಇಂಥ ಸಮಯಗಳಲ್ಲಿ ನಾವು ಏಕಾಂತದಲ್ಲಿ ಇರ್ತೀವಿ, ಅಲ್ಲಿ ಯಾರು ಇರೋದಿಲ್ಲ, ಹಾಗಾಗಿ ಪರೀಕ್ಷೆ ಮಾಡ್ಕೊಳ್ಳೋದು ಸುಲಭ ಆಗತ್ತೆ. ಹಾಗೇನಾದ್ರೂ ಎದೆ ಇದೆ, ಸಣ್ಣದೊಂದಿದೆ ಅಂತಂದ್ರೆ ಹೇಳ್ಕೊಳ್ಬೇಕು ವೈದ್ಯರ ಬಳಿ, ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಇದಕ್ಕೆಲ್ಲದಕ್ಕೂ ಔಷಧೋಪಚಾರ ಇದೆ.
1: ಮೇಡಮ್, ಕೆಲವೊಂದು ಮನೆಗಳಲ್ಲಿ ಈಗ ಮುಟ್ಟು ನಿಲ್ಲುವುದರ ಬಗ್ಗೆ ಒಂದ್ ತಿಂಗಳಾಗೋದು ಮತ್ತೆ ಇನ್ನೆರಡು ತಿಂಗಳಿಗಾಗೋದು ಆ ತರ ಎಲ್ಲ ಏನಾಗಿದ್ರೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಹೋಗ್ಲಾಡಿಸಲು ಏನೇನ ಸಲಹೆ ಕೊಡ್ತೀರಾ ಮೇಡಮ್?
0: ಹೌದು, ಇದು ತುಂಬಾ ದೊಡ್ಡ ತಪ್ಪು ಕಲ್ಪನೆ. ನಾವು ಅವಾಗಿಂದನು ಏನೋ ನಮ್ ಮೇಲೆ ಯಾರೋ ಮಾಟ ಮಾಡ್ಬಿಟ್ಟಿದ್ದಾರೆ, ನಮ್ಗೆ ಯಾರೋ ಮಂತ್ರ ಮಾಡಿದ್ದಾರೆ, ನಮ್ಗೆ ಆಗದೆ ಇರೋರು ಏನೋ ಮಾಡಿದ್ದಾರೆ ಅಂತ ನಮ್ ದೇಹದಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳಿಗೆ ನಮ್ಗೆ ಗೊತ್ತಿಲ್ಲದೆ, ಇದು ತಿಳುವಳಿಕೆ ಇಲ್ದೇನೆ ಆಗುವಂತ ಒಂದು ಅಭಿಪ್ರಾಯ. ಹಾಗಾಗಿ ಒಂದು ವೇಳೆ ಈ ತರ ಮುಟ್ಟು ಜಾಸ್ತಿ ಆಗ್ತಾ ಇದೆ ಅಥವಾ ಮುಟ್ಟು ನಿಲ್ಲುವಾಗ ಒಂದ್ಸರಿ ಆಗೋದು, ಎರಡ್ ಮೂರ್ ತಿಂಗಳು ಆಗದೆ ಇರುವಂತದ್ದು, ಇದೆಲ್ಲ ಆದಾಗ ದಯವಿಟ್ಟು ಇದನ್ನ ಸಾಮಾನ್ಯ ಅಂತ ತಗೊಳ್ಬೇಕು, ಸ್ವಾಭಾವಿಕ ಅಂತ ತಗೊಳ್ಬೇಕು. ಆಮೇಲೆ ಮಾಟ ಮಂತ್ರ ಇಂಥದ್ದೆಲ್ಲ ಮಾಡಿಸ್ಕೊಂಡು ದುಡ್ಡು ಖರ್ಚು, ಆಮೇಲೆ ಅನಾವಶ್ಯಕ ಒತ್ತಡ ಶರೀರಕ್ಕೆ, ಆಮೇಲೆ ದೇಹದ ಮೇಲೆ, ಆಮೇಲೆ ಇಂಥದ್ದೆಲ್ಲ ಮಾಡಿಸ್ಕೊಂಡು ಮಾನಸಿಕವಾಗಿ ಇನ್ನೂ ಜಾಸ್ತಿ ಒತ್ತಡಕ್ಕೆ ಒಳಗಾಗ್ತೀವಿ. ಆದ್ರಿಂದ ದಯವಿಟ್ಟು ಎಲ್ರೂ ಎಲ್ಲಾ ಹೆಣ್ಮಕ್ಕಳು ಸರಿಯಾದ ಮಾಹಿತಿಯನ್ನ ತಿಳ್ಕೊಂಡು ಈ ಮುಟ್ಟಿನ ಬಗ್ಗೆ ಸರಿಯಾದ ಮಾಹಿತಿ ಇದ್ರೆ ನಾವು ಇಂಥದನ್ನೆಲ್ಲ ಮಾಡಕ್ ಹೋಗಲ್ಲ.
1: ಈ ಋತು ಬಂದ ಬಗ್ಗೆ ಅಂದ್ರೆ ಮುಟ್ಟು ನಿಲ್ಲುವಿಕೆ ಬಗ್ಗೆ ನಮ್ಮ ಪ್ರೀತಿ ಕೇಳುಗರಿಗೆ ತಮ್ಮ ಕಡೆಯಿಂದ ಏನೇನ ಸಲಹೆಗಳನ್ನ ನೀಡ್ತೀರಾ ಮೇಡಮ್?
0: ಎಲ್ಲಾ ಹೆಣ್ಮಕ್ಳು ತುಂಬಾ ಅಮೂಲ್ಯವಾದಂತ ವ್ಯಕ್ತಿಗಳು, ನಮ್ಮನ್ನ ನಾವು ಸ್ವ ಕಾಳಜಿಯಿಂದ ನೋಡ್ಕೊಳ್ಬೇಕು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಮನೇಲಿರೋರ್ನೆಲ್ಲ ನೋಡ್ಕೊಂತೀವಿ, ಆದ್ರೆ ನಮಗ್ ಬೇಕಾಗಿರೋದನ್ನ ನಾವು ಮಾಡ್ಕೊಳ್ಳೋದು ತೀರಾ ಕಡಿಮೆ. ಅದು ಸ್ವ ಕಾಳಜಿಗೆ ನಾವು ಉತ್ತಮ ಆಹಾರ ಸೇವನೆ ಮಾಡೋದು, ಯೋಗ ಅಭ್ಯಾಸಗಳನ್ನ ಮಾಡೋದು, ಕೆಲವೊಬ್ಬ ಸ್ನೇಹಿತರ ಜೊತೆ ಹಂಚ್ಕೊಳ್ಳೋದು, ಮನೆಯಲ್ಲಿ ಕುಟುಂಬದವ್ರ ಜೊತೆ ನನಗಾಗ್ತಾ ಇರುವಂತ ಬದಲಾವಣೆಗಳ ಬಗ್ಗೆ ಸ್ವಲ್ಪ ಸ್ವಲ್ಪವಾಗಿ ಹೇಳ್ಕೊಳ್ಬಹುದು. ಕುಟುಂಬದಲ್ಲಿ ಯಾರೇ ಇರ್ಲಿ, ಅತ್ತೆ ಮಾವ ಅಪ್ಪ ಅಮ್ಮ ಅಣ್ಣ ತಮ್ಮದಿರು ಮತ್ತೆ ಗಂಡ ಮಕ್ಕಳು, ಇವರೊಟ್ಟಿಗೆ ಹಂಚ್ಕೊಳ್ಳಿ ಏನಾಗ್ತಾ ಇದೆ, ದೇಹದಲ್ಲಿ ಏನಾಗ್ತಾ ಇದೆ, ಮನಸ್ಸಿಗೆ ಏನೇನಾಗ್ತಾ ಇದೆ, ಅದನ್ನ ಹಂಚ್ಕೊಂಡಾಗ ತೀರಾ ಕಡಿಮೆ ಆಗತ್ತೆ. ಮತ್ತೆ ಇದು ಸ್ವಾಭಾವಿಕ ಅನ್ನೋದನ್ನ ನಮ್ಮ ಮನಸ್ಸನ್ನ ನಾವು ಸಿದ್ಧ ಮಾಡಿಕೊಂಡ್ರೆ ಅದು ಸ್ವಾಭಾವಿಕವಾಗಿ ನಿಂತು ಹೆಚ್ಚು ಸಮಸ್ಯೆ ಆಗದೆ ಅದು ತಾನಾಗೆ ಸ್ವಾಭಾವಿಕವಾಗಿ ನಿಂತು ಹೋಗುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಇದು ಮುಟ್ಟು ನಿಲ್ಲೋದು ಅಂದ್ರೆ ಋತುಬಂಧ ಅನ್ನೋದು ಸ್ವಾಭಾವಿಕ, ಹೇಗೆ ನಾವು ದೊಡ್ಡವರಾಗ್ತೀವೋ ಅದೇ ತರ ನಾವು 40 ವರ್ಷ ಮೇಲ್ಪಟ್ಟ ಮೇಲೆ ಯಾವ ವರ್ಷದಲ್ಲಾದ್ರೂ ಒಂದು ವರ್ಷ ಸಂಪೂರ್ಣವಾಗಿ ಮುಟ್ಟೇ ಆಗ್ಲಿಲ್ಲ ಅಂತಂದ್ರೆ ನಿಂತಿದೆ ಅಂತ ಅರ್ಥ. ಅದನ್ನ ಸ್ವಾಭಾವಿಕವಾಗಿ ತಗೊಳ್ಳೋಣ, ನಮ್ ಬಗ್ಗೆ ನಾವು ಕಾಳಜಿ ವಹಿಸೋಣ. ಇದು ನನ್ನ ಪ್ರೀತಿಯ ಮಾತು ಎಲ್ಲಾ ಹೆಣ್ಮಕ್ಳಿಗೂ.
1: ಇದುವರೆಗೂ ಕೇಳಿದರಲ್ಲವೇ ಋತುಬಂಧದ ಬಗ್ಗೆ. ಋತುಬಂಧ ಯಾವ ರೀತಿಯಲ್ಲಿ ನಿಲ್ಲುತ್ತದೆ ಎನ್ನುವುದರ ಬಗ್ಗೆ ಹಾಗೂ ಋತುಬಂಧ ನಿಲ್ಲುವಾಗ ಯಾವ ರೀತಿಯಾದಂತಹ ನಾವು ನಿಯಂತ್ರಣಗಳನ್ನ ಮಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ, ಹಾಗೆ ತಪ್ಪು ಕಲ್ಪನೆಗಳಿಗೆ ಕಿವಿಗೂಡಬಾರದು ಎಂದು, ಅದೇ ರೀತಿಯಲ್ಲಿ ಋತುಬಂಧ ನಿಲ್ಲುವಾಗ ತಪ್ಪದೇ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಬೇಕೆಂದು ನಿರ್ಲಕ್ಷ್ಯ ಮಾಡಬೇಡಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಈ ಋತುಬಂಧವನ್ನು ಹೇಗೆ ಧೈರ್ಯವಾಗಿ ಎದುರಿಸಬೇಕು ಎನ್ನುವುದರ ಬಗ್ಗೆ ಕೂಡ ನಮ್ಮ ಪ್ರೀತಿಯ ಮಹಿಳೆಯರಿಗೆಲ್ಲರಿಗೂ ಅಗತಾ ಶೇಖರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮದನ್ನು ಸಮುದಾಯ ಬಾನುಲಿ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮ್ಯಾಮ್. ಒಂದು ಒಳ್ಳೆ ವಿಷಯವನ್ನ ಎಲ್ಲ ಸಮುದಾಯದ ಹೆಣ್ಮಕ್ಳಿಗೆ, ಇದರಲ್ಲಿ ಬರೀ ಹೆಣ್ಮಕ್ಳು ಕೇಳಿಸ್ಕೋಬೇಕಂತಲ್ಲ, ಗಂಡ್ಮಕ್ಳು ಕೇಳಿಸ್ಕೊಂಡು ಅವ್ರಿಗೆ ಬೇಕಾಗಿರುವಂತ ಆ ಭಾವನಾತ್ಮಕ ಒಂದು ಸ್ಪಂದನೆ, ಒಂದು ಸಹಕಾರ ಇದು ಕೊಡ್ಬೇಕು.
1: ಖಂಡಿತ ಮೇಡಮ್. ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಮ್ಯಾಮ್.

ಮಗುವನ್ನು ಕುಪೋಷಣೆಯಿಂದ ಪಾರು ಮಾಡಿ. ಗರ್ಭಿಣಿ ಎಂದು ತಿಳಿದಾಕ್ಷಣ ಅಂಗನವಾಡಿ ಮತ್ತು ಆಶಾ ಅಕ್ಕ ಅವರ ಸಂಪರ್ಕದಲ್ಲಿರಿ. ಮಹಿಳಾ ಮತ್ತು ಶಿಶು ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುವರು, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ